101.8 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಇಂದು 2026 ಇಸವಿ ಜುಲೈ ತಿಂಗಳ 9ನೇ ತಾರೀಕು ಗುರುವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಮುಂಜಾನೆ. ಸಮಯ ಸರಿಯಾಗಿ ಬೆಳಗಿನ 5:58 ಸೆಕೆಂಡುಗಳು.

ಸಮಯ ಸರಿಯಾಗಿ ಬೆಳಗಿನ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ, 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ, ಬೆಳಗ್ಗೆ 7:15 ಭಾವಗೀತೆಗಳು, 7:45 8:30 ಹಾಗೂ 9:30 ಚಿತ್ರಗೀತೆಗಳು, ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

ನಿಲಯದಿಂದ ಇಂದು ಮಧ್ಯಾಹ್ನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ಮಧ್ಯಾಹ್ನ 12:05 ವನಿತಾ ವಿಹಾರ, ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಬೆಸದ ಸ್ನೇಹ ಬಂಧ ಮತ್ತು ಪೊನ್ನಂಪೇಟೆಯ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳು. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಇದು. ಇನ್ನು 12:30 ಆರೋಗ್ಯ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ ಇದು. 1 ಪ್ರಗತಿ ಪಥ, ಪಿಎಂ ವಿಕಸಿತ್ ಭಾರತ್ ಜಿರಾಮ್ಜಿ ಮಿಷನ್ ವಿಬಿ ಜಿರಾಮ್ಜಿ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 2:40 ಸ್ನೇಹ ಭಾರತಿ.

ನಿಲಯದಿಂದ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ಸಂಜೆ 5 ಗಂಟೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ, 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಜಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕಥೆ, 6:30 ಜಿಲ್ಲಾ ವಾರ್ತಾಪತ್ರ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಯಲಗೂರು ಗ್ರಾಮದ ಹಿರಿಯ ರೈತರಾದ ಅಜಿತ್ ಕುಲಕರ್ಣಿ ಅವರೊಂದಿಗೆ ಗೋಶಾಲೆ ಮತ್ತು ಜೈವಿಕ ಗೊಬ್ಬರದ ಉತ್ಪಾದನೆ ಇದರ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಸಿದ್ದರಾಯ ಸಾಳುಂಕೆ. ನಂತರ ಜನಪದ ಸಂಗೀತ. 7:45 ಚಿತ್ರಗೀತೆಗಳು, 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 8:30 ಪುಷ್ಪಹಾರ್, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, 9:30 ನಾಟಕ ಭವತಿ ಭಿಕ್ಷಾಂದೇಹಿ, ರಚನೆ ಆನಂದ್, ರೇಡಿಯೋಗೆ HS ಪಾರ್ವತಿ. ಇನ್ನು 10:00 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಕೆಳಗುರಿ, ಇಂದು 12:30 ಆರೋಗ್ಯ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ಡಾಕ್ಟರ್ ಶಂಕರ್ ತಿಮ್ಮಾಪೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ ಇದು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 6:10:15 ಒಂದನ ಭಕ್ತಿಗೀತೆಗಳ ಕಾರ್ಯಕ್ರಮ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:30 ನಿಮಿಷವಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 6:30:07. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
2: ಮಕ್ಕಳನ್ನು ಮಕ್ಕಳಾಗಿರಲು ಬಿಡಬೇಕಾಗಿದೆ. ಪ್ರತಿದಿನ ಮುಂಜಾನೆ ಪೇಟೆಯ ಹಾದಿ ಬೀದಿಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಸಮವಸ್ತ್ರ ಧರಿಸಿ ಬೆನ್ನಿಗೆ ಭಾರವಾದ ಚೀಲಗಳನ್ನು ಹಾಕಿಕೊಂಡು ತಲೆ ತಗ್ಗಿಸಿ ಬೆನ್ನು ಬಾಗಿಸಿ ಆಟೋಗಳನ್ನು ಹತ್ತುವುದು, ಬಸ್ಗಳನ್ನು ಹತ್ತುವುದು, ತಂದೆ ತಾಯಿ ಅಕ್ಕ ಅಣ್ಣ ತಮ್ಮಂದಿರ ಕೈ ಹಿಡಿದು ನಡೆದು ಶಾಲೆಗೆ ಹೋಗುವ ಚಿತ್ರಣ ಸಹಜವಾದುದು ಇಂದು. ಆದರೆ ಮಕ್ಕಳು ಅಲ್ಲಿಗೆ ಏಕೆ ಹೋಗುತ್ತಿದ್ದಾರೆ, ಏನು ಮಾಡುತ್ತಿದ್ದಾರೆ, ಏನು ಕಲಿಯುತ್ತಿದ್ದಾರೆ ಎನ್ನುವ ಪ್ರಶ್ನೆ ಸದಾ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಒಂದು ಕಾಲದಲ್ಲಿ ಅಂದರೆ ಸುಮಾರು 30-40 ವರ್ಷಗಳ ಹಿಂದೆ ಇದ್ದ ಶಾಲೆಗಳ ಚಿತ್ರಣವೇ ಬೇರೆ, ಇಂದಿನ ಶಾಲೆಗಳ ಚಿತ್ರಣವೇ ಬೇರೆಯಾಗಿದೆ. ಆದರೆ ಮಕ್ಕಳು ಮಾತ್ರ ಒಂದೇ, ಆದರೆ ಅವರು ಕಲಿಯುತ್ತಿರುವ ವಿಧಾನ ಮಾತ್ರ ಬೇರೆ ಬೇರೆಯಾಗುತ್ತಿದೆ. ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿಗೆ ಶಾಲೆಗೆ ಹೋಗುವುದೇ ದೊಡ್ಡ ಮಾತಾಗಿತ್ತು. ಅದರಲ್ಲಿ ಹುಡುಗಿಯರು ಹೈಸ್ಕೂಲ್ವರೆಗೆ ಓದಿದರು ಎಂದರೆ ಅದು ಹೆಚ್ಚಿನ ಮಾತಾಗಿತ್ತು. ಇನ್ನು ಯುವಕರಲ್ಲಿ SSLC ಪಾಸ್ ಮಾಡಿದರೆ ದೊಡ್ಡ ವಿಜಯವನ್ನು ಸಾಧಿಸದಂತೆ ಆಗುತ್ತಿತ್ತು. ಆದರೆ ಇಂದಿನ ಚಿತ್ರಣವೇ ಸಂಪೂರ್ಣವಾಗಿ ಬೇರೆಯಾಗಿದೆ. ಮಕ್ಕಳು ಶಾಲೆಗೆ ಹೋಗಿ ಉತ್ತಮ ಅಂಕಗಳನ್ನು ತೆಗೆಯಬೇಕು ಎನ್ನುವ ಹಪಹಪಿ ತಂದೆ ತಾಯಿಗಳಲ್ಲಿ ನಿರಂತರವಾಗಿ ಕಾಡುತ್ತಿದೆ. ಮಕ್ಕಳು ಎಷ್ಟೇ ಅಂಕಗಳನ್ನು ತೆಗೆದರೂ ತಂದೆ ತಾಯಿಗಳಿಂದ ಬರುವ ಉತ್ತರ ಇನ್ನೂ ಒಂದಷ್ಟನ್ನು ಏಕೆ ತೆಗೆಯಲಿಲ್ಲ ಎನ್ನುವುದು. ಒಂದು ಕಾಲಕ್ಕೆ ಪಾಸ್ ಆಗುವುದೇ ದೊಡ್ಡ ವಿಷಯವಾಗಿದ್ದರೆ ಇಂದು 95 ಅಂಕಗಳಿಗಿಂತಲೂ ಹೆಚ್ಚು ತೆಗೆಯುವುದೇ ಸಾಮಾನ್ಯ ವಿಷಯವಾಗಿದೆ. ಹಾಗಾದರೆ ಒಂದು ಮಗು 99 ಅಂಕಗಳನ್ನು ತೆಗೆದಿದ್ದರೂ ಅವರ ತಂದೆ ತಾಯಿಗಳಿಂದ ಬರುವ ಮೊದಲ ಪ್ರಶ್ನೆ ಎಂದರೆ ಇನ್ನೂ ಒಂದು ಅಂಕ ಎಲ್ಲಿ ಹೋಯಿತು ಎಂದು. ಇದು ಒಂದು ರೀತಿಯದ್ದಾದರೆ ತಮ್ಮ ಮಕ್ಕಳನ್ನ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸುವುದು. ಎಷ್ಟೋ ವೇಳೆ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸಿದಾಗ ತನ್ನ ಮಗು ನೊಂದುಕೊಳ್ಳುತ್ತದೆ ಎನ್ನುವ ಸಾಮಾನ್ಯ ಜ್ಞಾನವನ್ನು ಎಷ್ಟೋ ವೇಳೆ ಪೋಷಕರು ಮಾಡುವುದೇ ಇಲ್ಲ. ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾದದು. ಈ ಸೂಕ್ಷ್ಮವಾದ ಮನಸ್ಸಿಗೆ ಸ್ವಲ್ಪ ನೋವಾದರೂ ಸಹ ಎಷ್ಟು ಪ್ರಮಾಣದಲ್ಲಿ ನೊಂದುಕೊಳ್ಳುತ್ತದೆ ಎನ್ನುವುದನ್ನ ಸದಾ ತಂದೆ ತಾಯಿಗಳು ಯೋಚಿಸಬೇಕು. ಈ ಹಿಂದಿನ ಕಾಲದಲ್ಲಿ ಕುಟುಂಬಗಳ ಗಾತ್ರ ದೊಡ್ಡದಾಗಿತ್ತು. ಅವಿಭಕ್ತ ಕುಟುಂಬಗಳಿದ್ದ ಕಾಲಕ್ಕೆ ಅಣ್ಣ ತಮ್ಮ ಅಕ್ಕ ತಂಗಿ ಸೋದರ ಮಾವ ಅತ್ತೆ ಸೊಸೆ ಈ ಎಲ್ಲ ಸಂಬಂಧಗಳು ಒಂದೇ ಕಡೆ ಸಿಗುತ್ತಿದ್ದವು. ತನ್ನ ಕಷ್ಟಗಳನ್ನ ಹೇಳಿಕೊಳ್ಳಲು ಸಾಕಷ್ಟು ಮನಸ್ಸುಗಳು ಅವರ ಜೊತೆಯಲ್ಲಿ ಇರುತ್ತಿತ್ತು. ಆದರೆ ಇಂದು ಆಗಿರುವುದೇನು? ತಂದೆ ತಾಯಿಗಳು ಜೊತೆಯಾಗಿದ್ದರೆ ಅದನ್ನ ಕೂಡು ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಎಂದು ಕರೆಯಬಹುದಾದ ಹಂತದಲ್ಲಿ ನಾವು ನೀವು ಇದ್ದೇವೆ. ಹಾಗಾದ್ರೆ ತಂದೆ ತಾಯಿಗಳಿಗೆ ಇರುವ ಮಕ್ಕಳ ಸಂಖ್ಯೆಯಾದರೂ ಎಷ್ಟು? 1 ಅಥವಾ 2? ಹಾಗಾದ್ರೆ ತನ್ನ ನೋವುಗಳನ್ನ ನಲಿವುಗಳನ್ನ ಹಂಚಿಕೊಳ್ಳಲು ಈ ಹಿಂದೆ ಇದ್ದ ಮನಸ್ಸುಗಳು ಇಂದಿಲ್ಲ. ತನಗೆ ಏನೇ ನೋವಾದರೂ ಏನೇ ಸಂತೋಷವಾದರೂ ತಂದೆ ತಾಯಿಗಳ ಜೊತೆಗೆ ಹಂಚಿಕೊಳ್ಳಬೇಕು. ಆ ತಂದೆ ತಾಯಿಗಳು ಸಹ ಒತ್ತಡದ ಜೀವನವನ್ನ ನಡೆಸುತ್ತಿದ್ದರೆ ಈ ಅವಕಾಶದಿಂದಲೂ ಸಹ ಮಕ್ಕಳು ವಂಚಿತರಾಗುತ್ತಾರೆ. ಹಾಗಾದ್ರೆ ಮಕ್ಕಳನ್ನ ಜೋಪಾನವಾಗಿ ಕಾಯಬೇಕಾದ, ಕಾಪಾಡಬೇಕಾದ, ಸಾಕಬೇಕಾದ ಕಲೆಗಾರಿಕೆ ಇಂದು ತಂದೆ ತಾಯಿಗಳಿಗೆ ಅಗತ್ಯವಾಗಿ ಬೇಕಾಗಿದೆ. ಮಕ್ಕಳನ್ನು ಹೆರುವುದು ಎಷ್ಟು ಮುಖ್ಯವೋ ಅವರನ್ನು ಜೋಪಾನ ಮಾಡುವುದು ಅಷ್ಟೇ ಮುಖ್ಯ ಎನ್ನುವ ಅಂಶವನ್ನ ನಾವೆಲ್ಲ ಅರಿತುಕೊಳ್ಳಬೇಕಾಗಿದೆ. ಆದರೆ ಆಧುನಿಕ ಕಾಲದ ಒಳಗೆ ಬದುಕುತ್ತಿರುವ ನಾವು ನೀವು ಮಕ್ಕಳನ್ನ ನೋಡಿಕೊಳ್ಳುವ ಸಮಯದಲ್ಲಿ ಅವರಿಗೆ ಒಂದಷ್ಟು ಉಪಕರಣಗಳನ್ನ ಯಾಂತ್ರಿಕವಾಗಿರುವಂತಹ ವಸ್ತುಗಳನ್ನ ಕೊಟ್ಟು ಸುಮ್ಮನಾಗುತ್ತಿದ್ದೇವೆ ಎಂಬುದನ್ನ ಗಮನಿಸಬೇಕು. ತುಂಬಾ ಅಳುತ್ತಿರುವ ರಗಳೆ ಮಾಡುತ್ತಿರುವ ಮಗುವನ್ನು ಸಮಾಧಾನ ಪಡಿಸಲು ಹಿಂದಿನ ಕಾಲದಲ್ಲಿ ಹಾಡುಗಳನ್ನು ಜೋಗುಳವನ್ನು ಇನ್ಯಾವುದೋ ದೇಸೀಯ ಕ್ರೀಡೆಗಳನ್ನ ಆಡಲು ಪ್ರೋತ್ಸಾಹಿಸುತ್ತಿದ್ದರೆ ಇಂದು ನಾವು ನೀವು ಮಾಡುತ್ತಿರುವ ಕೆಲಸ ಮಕ್ಕಳ ಕೈಗೆ ಮೊಬೈಲ್ ಅನ್ನು ಕೊಡುವ ಮೂಲಕ ನಮ್ಮ ಎಲ್ಲ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದೇವೆ. ಹಾಗಾದ್ರೆ ಮೊಬೈಲ್ ಯಾವ ರೀತಿಯ ಸಂಗಾತಿಯಾಗಿ ಮಗುವಿನ ಜೊತೆಗೆ ಇದೆ ಎಂಬುದನ್ನ ಒಮ್ಮೆ ಯೋಚಿಸಬೇಕು. ಆ ಮೊಬೈಲ್ನಲ್ಲಿ ನೋಡುತ್ತಿರುವ ಕಾರ್ಯಕ್ರಮಗಳಾದರೂ ಎಂತಹವು ಎಂಬುದನ್ನ ಗಮನಿಸಬೇಕಾದ ಅನಿವಾರ್ಯತೆ ಅಗತ್ಯತೆ ಇದೆ. ಆರಂಭದಲ್ಲಿ ಈ ಮೊಬೈಲ್ ಕೊಡುವ ಕ್ರಿಯೆ ಸಹಜವಾದದ್ದು ಸರಳವಾದದ್ದು ಎಂದು ಎನಿಸಿದರೂ ಬರಬರುತ್ತಾ ಈ ಮಗು ಮೊಬೈಲ್ನ ಜೊತೆಗೆ ಸಂಪೂರ್ಣವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ ಎನ್ನುವ ಸೂಕ್ಷ್ಮ ಅರಿವು ನಮ್ಮ ಪೋಷಕರಿಗೆ ಇರಬೇಕು.

0: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 6:35:20. ಕೇಳಿ ರೈತರಿಗೆ ಸಲಹೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಸ್ ಎ ಬಿರಾದಾರ್ ಅಂತ. ನಾನು ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ಸಾವಯವ ಕೃಷಿ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ರೈತರಿಗೆ ಒಂದು ಏನು ಕ್ಯೂ ಮಾತು ಹೇಳಬೇಕಪ್ಪ ಅಂದರೆ, ತಮಗೆಲ್ಲ ಗೊತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಬಹಳ ಮುಂಚೂಣಿಯಲ್ಲಿ ಬರ್ತಾ ಇದೆ. ಅದರಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಹೋಗೋದು ಬಹಳ ಮುಖ್ಯ ಆಗುತ್ತೆ, ಅಥವಾ ಮಣ್ಣಿನ ಫಲವತ್ತತೆಯನ್ನು. ಆ ಒಂದು ದೃಷ್ಟಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಬೇರೆ ಬೇರೆ ಏನು ನಾವು ಸಾವಯವ ಗೊಬ್ಬರಗಳಿಂದ ಮಾಡಬಹುದು, ಅದು ತಿಪ್ಪಿ ಗೊಬ್ಬರ ಇರ್ಬೋದು ಅಥವಾ ಎರೆಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಆಡು ಗೊಬ್ಬರ ಇರ್ಬೋದು, ಅದರ ಜೊತೆಗೆ ಹಸಿರೆಲೆ ಗೊಬ್ಬರದ ಪಾತ್ರ ಕೂಡ ಬಹಳ ಮಹತ್ವ ಆಗುತ್ತೆ. ಹಸಿರೆಲೆ ಗೊಬ್ಬರ ಅಂದ ತಕ್ಷಣ ಯಾವುದೇ ಒಂದು ದ್ವಿದಳ ಧಾನ್ಯ ನಾವು ಏನಾದರೂ ಬೆಳೆದು ಅದನ್ನು ಮುಗ್ಗು ಹೊಡೆಯುವ ಸಂದರ್ಭದಲ್ಲಿ ಭೂಮಿಗೆ ಹಾಕಿದರೆ ಹೇಳವಾದ ಒಂದು ಸಾರಜನಕ ನಮ್ಮ ಭೂಮಿಯಲ್ಲಿ ಸೇರಿಕೊಳ್ಳುತ್ತೆ. ಯಾಕಂದರೆ ಈ ದ್ವಿದಳ ಧಾನ್ಯಗಳಲ್ಲಿ, ಈ ಒಂದು ಹಸಿರೆಲೆ ಗೊಬ್ಬರಗಳಲ್ಲಿ ವಾತಾವರಣದಲ್ಲಿ ಇರುವಂತಹ ಸುಮಾರು 78% ಇರುವಂತಹ ಸಾರಜನಕವನ್ನು ಸ್ಥಿರೀಕರಿಸುವಂತಹ ಶಕ್ತಿ ಈ ದ್ವಿದಳ ಧಾನ್ಯ ಅಥವಾ ಹಸಿರೆಲೆ ಗೊಬ್ಬರಗಳಲ್ಲಿ ಮಾತ್ರ ಇರುತ್ತೆ. ಇದರಿಂದ ಸುಮಾರು 25-80 kg ವರೆಗೂ ಸಾವಯವ ಒಂದು ಸಾರಜನಕ ಗೊಬ್ಬರ ಭೂಮಿಯಲ್ಲಿ ನಾವು ಹಸಿರೆಲೆ ಗೊಬ್ಬರಗಳಿಂದ ಬೆಳೆಯೋದ್ರಿಂದ ಸೇರಿಕೊಳ್ಳುತ್ತೆ. ಹಸಿರೆಲೆ ಗೊಬ್ಬರ ಪ್ರಮುಖವಾಗಿ ಸಣಬಿರ್ಬೋದು, ದೆಂಚ ಇರ್ಬೋದು, ಹೆಸರಿರ್ಬೋದು, ಅಲಸಂದಿ ಇರ್ಬೋದು, ಅಥವಾ ಬಹುವಾರ್ಷಿಕ ಕುದುರೆ ಮೆಂತೆ ಇರ್ಬೋದು, ಅಥವಾ ಕೆಲವೊಂದು ಹಸಿರೆಲೆ ಗಿಡಗಳಾದಂಥ ಗ್ಲರಿಸಿಡ್ ಇರ್ಬೋದು, ಸುಬಾಬುಲ್ ಇರ್ಬೋದು, ಬಹುಪ್ರಮುಖವಾಗಿ ಸೊಗಸೆ ಇರ್ಬೋದು. ಇವನ್ನು ತಮಗೆ ಯಾವ ರೀತಿ ಅನುಕೂಲಕ್ಕನುಸಾರವಾಗಿ ಬೆಳೆದುಕೊಂಡು ಇದನ್ನೇನಾದರೂ ನಾವು ಭೂಮಿಯಲ್ಲಿ ಮುಗ್ಗೊಡೆದು ಹಾಕಿದರೆ ಒಂದು ಸಾವಯವ ಕೃಷಿಗೆ ಒಂದು ಒಳ್ಳೆಯ ಒಂದು ನಾವು ಏನು ಆಧಾರ ಸ್ತಂಭ ಈ ಒಂದು ಹಸಿರೆಲೆ ಗೊಬ್ಬರ ಆಗುತ್ತೆ. ಬಹುಮುಖ್ಯವಾಗಿ ಒಣ ಬೇಸಾಯದಲ್ಲಿ ಸ್ವಲ್ಪ ತಮಗೆ ಕಷ್ಟ ಆಗ್ಬೋದು. ಸೊ ಏನಾದರೂ ಮಳೆ ಚೆನ್ನಾಗಿ ಆದರೆ ಮೇ ತಿಂಗಳು ಅಥವಾ ಮೇ ಎಂಡಲ್ಲಿ ತಾವೇನಾದರೂ ಈ ಹಸಿರು ಗೊಬ್ಬರಗಳನ್ನು ಬೆಳ್ಕೊಂಡು ಒಂದು 45 ದಿನಗಳ ನಂತರ ಮುಗ್ಗು ಹೊಡೆದ್ರೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕ ಒಂದು ಆ್ಯಡ್ ಆಗುತ್ತೆ. ಅಥವಾ ನೀವು ಬರೀ ಹಿಂಗಾರಿ ಬೆಳೆ ಬೆಳೀತಿದ್ರೆ ಮುಂಗಾರಿಯಲ್ಲಿ ಈ ಹಸಿರೆಲೆ ಗೊಬ್ಬರಗಳನ್ನು ಹಾಕ್ಕೊಂಡು ಮುಗ್ಗೊಡೋದು, ಎಸ್ಪೆಷಲಿ ಜೋಳ ಬೆಳ್ಕೊಳ್ಳೋರಿರ್ಬೋದು ಅಥವಾ ಕುಸುಬೆ ಇರ್ಬೋದು, ಕಡಲೆ ಇರ್ಬೋದು, ಈ ರೀತಿ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ತಮಗೆ ಈ ಒಂದು ಸಾವಯವ ಕೃಷಿ ಬಗ್ಗೆ ಇರ್ಬೋದು ಅಥವಾ ಈ ಫಲವತ್ತತೆ ಕಾಪಾಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾಡ್ಬೋದು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಂದ್ರೆ ನಮ್ಮನ್ನು ನೇರವಾಗಿ ತಾವು ಸಂಪರ್ಕ ಮಾಡಬಹುದು. ನನ್ನ ಮೊಬೈಲ್ ನಂಬರ್ 9241743148. ಡಾಕ್ಟರ್ ಎಸ್ ಎ ಬಿರಾದಾರ್ ಅಂತ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಸಾವಯವ ಕೃಷಿ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಎಲ್ಲ ರೈತರಿಗೂ ನಮಸ್ಕಾರ.

ಕೇಳುಗರೆ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಯಲಗೂರು ಗ್ರಾಮದ ಹಿರಿಯ ರೈತರಾದ ಅಜಿತ್ ಕುಲಕರ್ಣಿ ಅವರೊಂದಿಗೆ ಗೋಶಾಲೆ ಮತ್ತು ಜೈವಿಕ ಗೊಬ್ಬರದ ಉತ್ಪಾದನೆ, ಇದರ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಸಾಳುಂಕೆ.

ಇದುವರೆಗೆ ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫರ ಎರಡು ತತ್ವ ಪದಗಳನ್ನು ಕೇಳಿದ್ರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ. ಸಮಯ 6:55 ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 7 ಗಂಟೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಕೇಳುಗರೆ, ಇಂದು ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪೂರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್, ಕಾರ್ಯಕ್ರಮ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ವಿಜಯಪುರ, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
4: ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
6: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
7: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
8: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
9: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
8: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
9: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
8: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
10: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ ಪ್ರೇಮದ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಹಲವೆಡೆ ಮಳೆ ಕೊರತೆ. 2029 ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ಮುಂಗಾರು ಚುರುಕುಗೊಂಡಿದ್ದು ನಿಧಾನವಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ತಲಕಾವೇರಿ ಭಾಗಮಂಡಲದಲ್ಲಿ ಭಾರೀ ಮಳೆಯಾಗಿದೆ. ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರ ಭರ್ತಿಯಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಳೆ ತೀವ್ರತೆ ಹಿನ್ನೆಲೆ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧಗಂಗಾ ಮೈತುಂಬಿ ಹರಿಯುತ್ತಿವೆ. ಈ ನದಿಗಳ ಒಳಹರಿವು ಹೆಚ್ಚಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಮುಂಗಾರು ಮಳೆ ಅಭಾವದ ಹಿನ್ನೆಲೆ ಆಲಮಟ್ಟಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಜನ ಜಾನುವಾರುಗಳ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡುವಂತೆ ಸರ್ಕಾರ ಸೂಚನೆ ನೀಡಿದೆ ಎಂದು ಆಲಮಟ್ಟಿ ಅಣೆಕಟ್ಟು ವೃತ್ತದ ಕೃಷ್ಣಾ ಭಾಗ್ಯ ಜಲನಿಗಮದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ಜೆಸಿಸಿಗಳ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಲು ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಡಿಜಿಟಲ್ ಆರ್ಥಿಕತೆ ಮಿಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಕ್ಯಾಟಲಿಸ್ಟ್ ಕನೆಕ್ಟ್ ಸಭೆಯಲ್ಲಿ ಮಾತನಾಡಿದ ಅವರು, 2029 500 ಹೊಸ ಜೆಸಿಸಿ ಕೇಂದ್ರಗಳನ್ನು ರಾಜ್ಯಕ್ಕೆ ಆಕರ್ಷಿಸಿ 3.5 ಲಕ್ಷ ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸುವುದು ಹಾಗೂ 4.76 ಲಕ್ಷ ಕೋಟಿ ಆರ್ಥಿಕ ಮೌಲ್ಯ ನಿರ್ಮಾಣದ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದರು. ಜಾಗತಿಕ ಮಟ್ಟದ ಪ್ರತಿಭೆ, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು. ಇದಕ್ಕೂ ಪೂರ್ವದಲ್ಲಿ 150 ಹೆಚ್ಚು ಜೆಸಿಸಿ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪರಿಶೀಲನಾ ಸಭೆಯಲ್ಲಿ ಈ ಮಾಹಿತಿ ನೀಡಿದ ಅವರು, ಶೀಘ್ರವೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಿಸಬೇಕು, ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯುವುದು ಬೇಡ, ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಡಿಸಿಸಿಇಒಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು, ಎಲ್ಲರೂ ಸಮನ್ವಯದಿಂದ ಬರ ಪರಿಸ್ಥಿತಿ ಎದುರಿಸಬೇಕು ಎಂದು ಸೂಚಿಸಿದರು. ಬೆಳೆ ವಿಮೆ ಸರ್ಕಾರ ತುಂಬಬಹುದು, ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಸಹಕಾರ ನೀಡಬೇಕು, ಎಲ್ಲವನ್ನೂ ರಾಜ್ಯ ಸರ್ಕಾರ ಮಾಡಲು ಆಗುವುದಿಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಎನ್ಡಿಆರ್ಎಫ್ ಹಣವನ್ನು ಶೀಘ್ರ ಬಿಡುಗಡೆ ಮಾಡಿಸಲು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು, ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಸಹಕಾರ ನೀಡಬೇಕು ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರನ್ನು ಸಚಿವರು ಒತ್ತಾಯಿಸಿದರು.

ತಿಳಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಆರಂಭಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರಾಯಚೂರು ಜಿಲ್ಲಾದ್ಯಂತ ಒಟ್ಟು 17,14,559 ಮತದಾರರ ಪೈಕಿ ಈವರೆಗೆ 15,36,370 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. ಶೇಕಡ 89.61% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ಕೆ ಜನಪ್ರತಿನಿಧಿಗಳು, ಸ್ವಾತಂತ್ರ್ಯ ಯೋಧರು ಚಾಲನೆ ನೀಡಿದರು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರ ಪೈಕಿ ಇದುವರೆಗೆ 18,97,633 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರ ಪೈಕಿ ಇದುವರೆಗೆ 18,97,633 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ.
2: ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆದಾಯ ಮೀರಿ ಆಸ್ತಿ ಸಂಪಾದನೆ ಮಾಡಿದ ಆರೋಪದಡಿ ರಾಜ್ಯದ 7 ಜಿಲ್ಲೆಗಳ 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ನಿನ್ನೆ ದಾಳಿ ನಡೆಸಿ 49.81 ಕೋಟಿ ಅಕ್ರಮ ಸಂಪತ್ತು ಬಯಲಿಗೆಳೆದಿದ್ದಾರೆ. 10 ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರು ನಿನ್ನೆ ಇಡೀ ದಿನ ಶೋಧ ನಡೆಸಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ರೈತರ ಜೀವನಾಡಿ ಮೈಶುಗರ್ ಕಾರ್ಖಾನೆ 15 ಜುಲೈನಿಂದ ಕಬ್ಬು ಅರೆಯುವಿಕೆ ಪ್ರಾರಂಭಿಸಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕಾರ್ಖಾನೆಯ ಬಾಯ್ಲರ್ಗೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಕಾರ್ಖಾನೆ ಆರಂಭಕ್ಕೆ ಚಾಲನೆ ನೀಡಿದ ಅವರು, ಕಾರ್ಖಾನೆ ಸುಸ್ಥಿತಿಯಲ್ಲಿದ್ದು ಎ ಮಿಲ್ನಲ್ಲಿ ಕಬ್ಬು ನುಡಿಸಲಾಗುವುದು. ಪ್ರತಿನಿತ್ಯ 5,000 ಟನ್ ಕಬ್ಬು ಅರೆಯುವ ಸಾಮರ್ಥ್ಯವನ್ನು ಎ ಮಿಲ್ ಹೊಂದಿದ್ದು, ಪ್ರಸಕ್ತ ಸಾಲಿನಲ್ಲಿ 5.44 ಲಕ್ಷ ಟನ್ ಕಬ್ಬನ್ನು ರೈತರಿಂದ ಖರೀದಿಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನವೆಂಬರ್ ಅಂತ್ಯದೊಳಗೆ ಎಲ್ಲ ಕಬ್ಬು ಅರೆಯುವ ಗುರಿ ಹೊಂದಲಾಗಿದೆ ಎಂದು ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಎಂದು ಅವರು ಹೇಳಿದರು. ವಿಬಿಜಿ ರಾಮ್ಜಿ ಯೋಜನೆಯು ಗ್ರಾಮೀಣ ಭಾಗದ ಸಮಗ್ರ ವಿಕಾಸದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಾಂಖ್ಯಿಕ ಉಪಮಹಾನಿರ್ದೇಶಕ ಅಲ್ತಾಫ್ ಹುಸೇನ್ ಹಾಜಿ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಇಲಾಖೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ಸಕ್ರಿಯ ಕಾರ್ಮಿಕರು ಹಾಗೂ ಫಲಾನುಭವಿಗಳ ಈ ಕೆವೈಸಿ ಪ್ರಕ್ರಿಯೆಯನ್ನು ವಿಶೇಷ ಅಭಿಯಾನದ ಮೂಲಕ ಶೀಘ್ರವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಪ್ರದೇಶದ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನಕ್ಕೆ ಗದಗ್ ಜಿಲ್ಲೆಯಲ್ಲಿ ಸಿದ್ಧತೆಗಳು ಆರಂಭವಾಗಿವೆ ಎಂದು ಗದಗ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇದುವರೆಗೆ ನರೇಗಾ ಯೋಜನೆಯಡಿ ಸುಮಾರು 1,63,000 ಕುಟುಂಬಗಳು ನೋಂದಾಯಿಸಿಕೊಂಡಿದ್ದು, ಅವುಗಳಲ್ಲಿ 1,13,000 ಕುಟುಂಬಗಳು ಸಕ್ರಿಯವಾಗಿವೆ. ಹೊಸ ಯೋಜನೆಯ ಆರಂಭಿಕ ಹಂತದಲ್ಲಿ ಈ ಸಕ್ರಿಯ ಕಾರ್ಮಿಕರಿಗೆ ಈಗಾಗಲೇ ಇರುವ ಹಳೆಯ ಜಾಬ್ ಕಾರ್ಡ್ಗಳ ಆಧಾರದಲ್ಲೇ ಕೆಲಸ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಯೋಜನೆ ಆರಂಭದಲ್ಲಿ ಉಂಟಾಗಬಹುದಾದ ಗೊಂದಲ ತಪ್ಪಿಸುವ ಪ್ರಯತ್ನ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ, ಮನೆಗಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಸೇರಿದಂತೆ ಒಟ್ಟು 30 ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 30 ಪ್ರತ್ಯೇಕ ಪ್ರಕರಣಗಳಲ್ಲಿ 35 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಕೆಲವೆಡೆ ಮಳೆ ಕೊರತೆ. 2029ರೊಳಗೆ ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಇದು ಆಕಾಶವಾಣಿ ವಿಜಯಪುರ. ಸಮಯ 7:15.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ರಿ. ಸಮಯ 7:30:13. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಕೆಳಗುರೇ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಬೆಸೆದ ಸ್ನೇಹ ಬಂಧ ಹಾಗೂ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳು, ನಿರ್ವಹಣೆ ಪಿ ಜಗದೀಶ್ ಹಾಗೂ ಪಿ ಎಂ ಜಗದೀಶ್ ಹಾಗೂ ಮಡಿಕೇರಿ ಕೇಂದ್ರದ ಕೊಡುಗೆ ಇದು. ಇಂದು ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ ಇದು. ಇನ್ನು 1 ಗಂಟೆಗೆ ಪ್ರಗತಿ ಪಥ, ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ವಿಬಿ ಜಿ ರಾಮ್ಜಿ ಕುರಿತು ಮಾತುಕತೆ, ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ ಇದು.

ಇಂದು ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಯಲಗೂರು ಗ್ರಾಮದ ಹಿರಿಯ ರೈತರಾದ ಅಜಿತ್ ಕುಲಕರ್ಣಿ ಅವರೊಂದಿಗೆ ಗೋಶಾಲೆ ಮತ್ತು ಜೈವಿಕ ಗೊಬ್ಬರದ ಉತ್ಪಾದನೆ ಈ ವಿಷಯ ಕುರಿತು ಸಂದರ್ಶನವಿದೆ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ. ರಾತ್ರಿ 9:30 ನಾಟಕ ಭವತಿ ಭಿಕ್ಷಾಂದೇಹಿ, ರಚನೆ ಆನಂದ್, ರೇಡಿಯೋಗೆ HS ಪಾರ್ವತಿ.

ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ
1: ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
4: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದ.
5: ಆಕಾಶವಾಣಿ ಸಮಯ ಸರಿಯಾಗಿ 7:34:15. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
6: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
7: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್.

0: ತಮಿಳುನಾಡಿನಲ್ಲಿ ಕೋಪ್ರ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಒಡಿಶಾದ ರಾಜಧಾನಿ ಭುವನೇಶ್ವರಕ್ಕೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟಪತಿಗಳು ಭುವನೇಶ್ವರದ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿರುವ ಆಳ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗೆ ಅಧಿಕೃತ ಪತ್ರಗಳನ್ನು ವಿತರಿಸುವ ರಾಷ್ಟೀಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಒಡಿಶಾ ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಬಳಿಕ ಉಪರಾಷ್ಟಪತಿಗಳು ಕೋದ್ರಾದಲ್ಲಿರುವ ರಾಷ್ಟೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 15ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರೊಂದಿಗೆ ಮೆಲ್ಬೋರ್ನ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ, ರಕ್ಷಣೆ, ಮಹತ್ವದ ತಂತ್ರಜ್ಞಾನ, ಶಿಕ್ಷಣ ಹಾಗೂ ಜನರಿಂದ ಜನರ ನಡುವಿನ ಸಂಪರ್ಕ ವೃದ್ಧಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಈ ಭೇಟಿ ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವಕ್ಕೆ ಮತ್ತಷ್ಟು ಉತ್ತೇಜನ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಉದ್ದಿಮೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಲ್ಲದೆ ಮೆಲ್ಬೋರ್ನ್ನಲ್ಲಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೂ ಸಂವಾದ ನಡೆಸಲಿದ್ದಾರೆ. ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಭಾರತ ತನ್ನ ಸ್ಥಾನವನ್ನು ಮುಂದುವರೆಸಿದೆ. ಪ್ರಸಕ್ತ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ 7% ಇರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿದೆ. ಐಎಂಎಫ್ನ ದ್ವೈವಾರ್ಷಿಕ ವಿಶ್ವ ಆರ್ಥಿಕ ದೃಷ್ಟಿಕೋನ ಪರಿಷ್ಕರಣೆ ವರದಿಯ ಪ್ರಕಾರ ಮುಂದಿನ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ದರ 6.4% ಇಳಿಕೆಯಾಗುವ ಸಾಧ್ಯತೆ ಇದೆ. ಖಾಸಗಿ ಬಳಕೆ ಮತ್ತು ಸೇವಾ ಕ್ಷೇತ್ರದಲ್ಲಿನ ಬಲಿಷ್ಠ ಚಟುವಟಿಕೆಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಬೆಂಬಲವಾಗಿವೆ ಎಂದು ವರದಿ ತಿಳಿಸಿದೆ. ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ದರ ಈ ವರ್ಷ 3% ಇರಲಿದೆ ಎಂದು ವರದಿ ಅಂದಾಜಿಸಿದ್ದು, ಭಾರತದ ಬೆಳವಣಿಗೆ ದರವು ಜಾಗತಿಕ ಸರಾಸರಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಮುಂದಿನ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆ ದರ 3.4% ಏರಿಕೆಯಾಗುವ ನಿರೀಕ್ಷೆ ಇದೆ. ವಿಶ್ವದ 2ನೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿರುವ ಚೀನಾದ ಬೆಳವಣಿಗೆ ದರ ಈ ವರ್ಷ 4.6%, ಮುಂದಿನ ವರ್ಷ ಅದು 4.1% ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ದರ ಈ ವರ್ಷ 2.3% ಮತ್ತು ಮುಂದಿನ ವರ್ಷ 2.2% ಇರಲಿದೆ ಎಂದು ಐಎಂಎಫ್ ಅಂದಾಜಿಸಿದೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕೋಪ್ರ ಮತ್ತು ತೋತಾಪುರಿ ಮಾವಿನ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಮಾರುಕಟ್ಟೆ ಬೆಲೆಯ ಏರಿಳಿತದಿಂದ ರೈತರು ನಷ್ಟಕ್ಕೆ ಒಳಗಾಗದಂತೆ ತಡೆಯುವುದು ಹಾಗೂ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ತಮಿಳುನಾಡು ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಈ ಅನುಮೋದನೆ ನೀಡಲಾಗಿದೆ. ಇದರಡಿ ರಾಜ್ಯದಲ್ಲಿ 87,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕೋಪ್ರ ಖರೀದಿಸಲಾಗುವುದು. ಇದರಲ್ಲಿ 87,000 ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೋಪ್ರ ಹಾಗೂ 226 ಮೆಟ್ರಿಕ್ ಟನ್ ಬಾಲ್ ಕೋಪ್ರ ಸೇರಿವೆ. ಸಂಪೂರ್ಣ ಖರೀದಿಯನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಕೈಗೊಳ್ಳಲಾಗುವುದು. ಇದಕ್ಕಾಗಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಎಂಎಸ್ಪಿ ಮೌಲ್ಯವನ್ನು ಅನುಮೋದಿಸಲಾಗಿದೆ. ಇದೇ ವೇಳೆ ಈ ವರ್ಷ ತಮಿಳುನಾಡಿನಲ್ಲಿ 96,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ತೋತಾಪುರಿ ಮಾವಿನ ಖರೀದಿಗೂ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮಧ್ಯಸ್ಥಿಕೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮಾರುಕಟ್ಟೆ ಬೆಲೆ ಹಠಾತ್ ಕುಸಿತಗೊಂಡಾಗ ರೈತರು ನಷ್ಟಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗದಂತೆ ತಡೆಯುವುದು ಹಾಗೂ ಅವರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ದೊರೆಯುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಗಗನಯಾನ ಮಿಷನ್ಗಾಗಿ ಅತ್ಯಂತ ಮಹತ್ವದ ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಚೂಟ್ ಏರ್ಡ್ರಾಪ್ ಟೆಸ್ಟ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಮಧ್ಯಪ್ರದೇಶದ ಶಿಯೋಪುರದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷೆ ನಡೆಸಲಾಯಿತು. ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ನಲ್ಲಿ ನಿರೀಕ್ಷಿತ ಗರಿಷ್ಠ ಭಾರದ ಪರಿಸ್ಥಿತಿಯಲ್ಲೂ ಮುಖ್ಯ ಪ್ಯಾರಾಚೂಟ್ನ ರಚನಾತ್ಮಕ ಸಾಮರ್ಥ್ಯ ಹಾಗೂ ವಿನ್ಯಾಸದ ವಿಶ್ವಾಸಾರ್ಹತೆಯನ್ನು ದೃಢೀಕರಿಸುವುದು ಈ ಪರೀಕ್ಷೆಯ ಉದ್ದೇಶವಾಗಿತ್ತು ಎಂದು ಇಸ್ರೋ ತಿಳಿಸಿದೆ. ಗಗನಯಾನ ಮಿಷನ್ಗಾಗಿ ಮುಖ್ಯ ಪ್ಯಾರಾಚೂಟ್ನ ಅರ್ಹತೆ ಪರಿಶೀಲಿಸಲು ನಡೆಸುತ್ತಿರುವ ಐಮ್ಯಾಟ್ ಪರೀಕ್ಷೆಗಳ ಸರಣಿಯಲ್ಲಿ ಇದು 5ನೇ ಪರೀಕ್ಷೆಯಾಗಿದೆ. ಐಮ್ಯಾಟ್ 05 ಯಶಸ್ಸಿನಿಂದ ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ಗೆ ಮುಖ್ಯ ಪ್ಯಾರಾಚೂಟ್ ವ್ಯವಸ್ಥೆಯ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆ ಕುರಿತು ಅಗತ್ಯ ಆತ್ಮವಿಶ್ವಾಸ ದೊರೆತಿದೆ ಎಂದು ಇಸ್ರೋ ಹೇಳಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯು ಇಂದು ಕೊಚ್ಚಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯ ಅಂಗವಾಗಿ ವಿವಿಧ ದೇಶಗಳ ಸಚಿವರು ನಿನ್ನೆ ಕರಡು ನಿರ್ಣಯದ ಕುರಿತು ಚರ್ಚೆ ನಡೆಸಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಪಂಚಾಯತ್ ರಾಜ್ ಸಚಿವಾಲಯವು ಕೊಚ್ಚಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದೆ. ಸಚಿವ ಮಟ್ಟದ ಸಭೆಗೂ ಮುನ್ನ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಮಹಿಳಾ ಕಾರ್ಯನಿರತ ಗುಂಪಿನ ಸಭೆಯನ್ನು ಕೊಚ್ಚಿಯಲ್ಲಿ ನಡೆಸಲಾಗಿತ್ತು. ಸಚಿವ ಮಟ್ಟದ ಸಭೆಯ ಜಂಟಿ ನಿರ್ಣಯವನ್ನು ಇಂದು ಸಂಜೆ ಅಂಗೀಕರಿಸುವ ನಿರೀಕ್ಷೆ ಇದೆ. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಕಿಲೋಗ್ರಾಂ ತಂಬಾಕಿನ ಬೆಲೆ 200 ರೂಪಾಯಿಗಿಂತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಹರಾಜು ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತದ ಅರ್ಣವ್ ಪಾಪರ್ಕರ್ ವಿಂಬಲ್ಡನ್ ಜೂನಿಯರ್ಸ್ 2026 ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ 36 ವರ್ಷಗಳ ಬಳಿಕದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜಪಾನ್ನ ರಿಯೋ ತಬಟಾ ಅವರನ್ನು 6-2, 6-1 ಅಂತರದಿಂದ ಮಣಿಸಿದರು. ತಮಿಳುನಾಡಿನ ಕನ್ಯಾಕುಮಾರಿಯ 17 ವರ್ಷದ ಅಶ್ವಥ್ ಎಸ್ ಪುಣೆ ಅಂತಾರಾಷ್ಟೀಯ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಚೆಸ್ ಪಂದ್ಯಾವಳಿಯಲ್ಲಿ ಅಂತಿಮ ಜಿಎಂ ನಾರ್ಮ್ ಸಾಧಿಸುವ ಮೂಲಕ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ಣವ್ ಪಾಪರ್ಕರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.
3: ಇದು ಆಕಾಶವಾಣಿ ವಿಜಯಪುರ. ಸಮಯ 7:45:21. ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಸತೀ ಸಕ್ಕುಬಾಯಿ ಚಿತ್ರದ ಗೀತೆ.

ಇದುವರೆಗೆ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಸಾರಥಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಗಣೇಶ್ ಸಾಧು ಕೋಕಿಲ ಹಾಗೂ ರಂಗಾಯಣ ರಘು ಅವರ ಧ್ವನಿಯಲ್ಲಿ ರೋಮಿಯೋ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 8 ಗಂಟೆಯಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಏಳು ಸುತ್ತಿನ ಕೋಟೆ, ಜೀವಕ್ಕೆ ಜೀವ, ಶಂಕರ್ ಗುರು, ಜೋಗಿ, ಜಿಮ್ಮಿಗಲ್ಲು, ದೇವರ ಕಣ್ಣು ಹಾಗೂ ಜೀವನ ಚಕ್ರ ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ ಸರಿಯಾಗಿ 9:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಶಶಿ, ಏ ಶಶಿ, ಏನ್ ಮಾಡಾಕತ್ತೇವ್? ಮನ್ಯಾಗ ಕೂತ ಹೊರಗ್ ಬಂದಿರ ಬಾ.
3: ಯಾರು? ಏ ಬಾರೋ ಸಂಗು, ಬಾಲ ಒಳಗರ ಬಾ, ಅಲ್ಲೇ ಯಾವಾಗ ನಿಂತು ಮಾತಾಡ್ತೀವಿ ಬಾ.
2: ಇವತ್ತು ಖಾಲಿ ಇದ್ದು ಶಶಿ, ನಾನು ಅದ್ರ ಸಂಬಂಧ ಎಲ್ರಿ ಅಡ್ಡಾಡಕ್ಕೆ ಹೋಗೋಣ ಬಾರೋ.
3: ಎಲ್ಲಿ ಹೋಗೋ ಮರೆ, ಮಳೆ ಒಂದು ಹತ್ತೈತಿ, ಇಂಥ ಮಳೆಗೆ ಎಲ್ಲಿ ಹೋಗ್ತಿ? ತಣ್ಣ ಗಾಳಿ ಅದೈತಿ.
2: ಇಲ್ಲ, ಜಾಕೆಟ್ ಅದು ಹಾಕೊಂಡ ಆಲ್ಮಟ್ಟಿಗೆ ನಾವು ಹೊಸ ನೀರು ಬಿಟ್ಟಾರಂತಲ್ಲ.
3: ಹೌದು, ಮಳೆ ಭಾಳಾಗತ್ತಲ್ಲಿ ಮಹಾರಾಷ್ಟ್ರದ ಘಟ್ಟ ಪ್ರದೇಶದೊಳಗೆ, ಮತ್ತಲ್ಲಿ ಮಳೆ ಭಾಳಾಗೋದ್ರಿಂದ ಡ್ಯಾಮಿಗೆ ನೀರದು ಬರ್ತಿರ್ತಾವೆ, ಹೊಸ ನೀರು ನೋಡ್ದಂಗೆ ಆಕತ್ತಿ. ಮತ್ತೆ ಹೋಗುಣ
2: ಬಾರೋ, ಭಾಳ ಚಲೋ ಇರ್ತೈತಿ. ಒಂದು ಪ್ರಕೃತಿ ಈ ಸುಮ್ಮ ಅಟ್ಟ ಜಿಟ್ಟಿ ಜಿಟ್ಟಿ ಮಳೆಯೊಳಗೆ ಈ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ರೆ ಭಾಳ ಆನಂದ ಆಕೈತಿಲ್ಲ. ಅದಕ್ಕೆ ಹೋಗಿ ಬರೋಣ ಬಾಲ.
3: ಮತ್ತೆ ಹೋಗುದಂಗೆ ಟ್ರೈನಿಗೆ ಹೋಗುಣ?
2: ಏ ಟ್ರೈನ್ ಅದು ಏನೂ ಬೇಡ, ಮತ್ತೆ ನಾ ಸಾಯಂಕಾಲ ಲಘು ಬರ್ಬೇಕಾಗತ್ತಿ. ಅದಕ್ಕೆ ಏನು ಮಾಡೋಣ, ನಂದ ಬೈಕ್ ಐತಿ, ಬೈಕ್ ಮೇಲೆ ಹೋಗ್ಬಿಡೋಣ ಇಬ್ರು ಕೂಡಿ.
3: ಬೈಕ್ ಮೇಲೆ ಅದ್ರಾಗ ಹೋಗಿ ಹೋಗಿ ಇಂಥ ಆಷಾಢ ಗಾಳಿಯಾಗ ಹೋಗುದು ಆಮರೆ?
2: ಇರ್ಲಿಲ್ಲ, ಏನಾಗೋದಿಲ್ಲ, ಜಾಕೆಟ್ ಹಾಕು, ಹೆಲ್ಮೆಟ್ ತಗೋ ನೀನು, ನಂದು ಹೆಲ್ಮೆಟ್ ಐತಿ, ಹೆಲ್ಮೆಟ್ ಹಾಕೊಂಡು ಒಟ್ಟು ಆರಾಮಾಗಿ ಹೋಗ್ಬಿಡೋಣ.
3: ಹೆಲ್ಮೆಟ್ ಆದ್ರೆ ಕಿವಿನೂ ಬೆಚ್ಚಗಿರ್ತೈತಿ, ತಲೆನೂ ಸೇಫ್ ಇರ್ತದ. ಮಾಡುವಂಥವು ಹಂಗಿತ್ತು.

0: ಅದ್ರ ನಡಿ ಹೋಗಿ ಬಿಡೋಣ. ಎಷ್ಟೊತ್ತಿಗೆ ಈಗ ಏನ್ ಮತ್ತೆ ನಾಷ್ಟ ಇಷ್ಟ ಮಾಡಿ ಬಂದಿ ಇಲ್ಲಿಗ?
1: ಏ ನಾಷ್ಟ ಅಂತ ಮಾಡಿ ಬಂದಿನಿ, ಅಲ್ಲೇ ಊಟ ಮಾಡೋಣತ್ತ ಆಲಮಟ್ಟಿ ಒಳಗ. ಅಲ್ಲೇ ಒಟ್ಟು ಎಲ್ಲ ಪ್ರಕೃತಿ ಸೌಂದರ್ಯ ನೋಡ್ಕೊಂಡ್ ಅವ್ ಗಾರ್ಡನ್ ಅದೆಲ್ಲ ಅಡ್ಡಾಡಿ ಬರುವಾಗಡೆ ಅಂತ ಊಟ ಮಾಡ್ಕೊಂಡ್ ಬರೋಣತ್ತ.
0: ಊಟ ಮಾಡ್ಕೊಂಡ್ ಬರೋಣ. ಮತ್ತೀಗ ನಾವೊಂದಿಷ್ಟ ನಾಷ್ಟ ಮಾಡ್ತೇನೆ, ಮತ್ತ ನಾಷ್ಟ ನನ್ನ ಜೋಡಿ ಇಟ್ಟು ಮಾಡಾಕತ್ತಿತ್ತು ಬಾಲ.
1: ಏನ್ ಮಾಡ್ಯಾರ ಅಕ್ಕೋರ್ ಮನ್ಯಾಗ?
0: ಉಪ್ಪಿಟ್ಟ?
1: ಏ ಉಪ್ಪಿಟ್ಟ ಉಪ್ಪಿಟ್ಟು ಜೋಡಿ ಏನಾದ್ರ ಸ್ಪೆಷಲ್ ಮಾಡ್ತಿಲ್ಲಪ್ಪ ನೀನು? ಏನೋ ಪೇಪರ್ ಅವಲಕ್ಕಿ ಚೂಡಾದು ಅದಾವಿಲ್ಲ?
0: ಏ ಇರತ್ತ ಬಾನಿ, ಅದ್ರಾಗ ಏನದ ಬಾನಿ.
1: ಹಂಗಾದ್ರೆ
0: ಉಪ್ಪಿಟ್ಟು ಮ್ಯಾಗ ಪೇಪರ್ ಅವಲಕ್ಕಿನೂ ಹಾಕ್ತಿವಿ, ಮತ್ತ ಅದು ಡೋಕ್ಳ ಅಂತಾರ ಗೊತ್ತನ? ಡೋಕ್ಳನು ಮಾಡ್ಯಾರ ಬಾನಿ.
1: ಆಯ್ತಪ್ಪ ಆಯ್ತು, ಸಾಕಿನ ತಿಂದಿದ್ದ
0: ಹೊಟ್ಟಿ ತುಂಬತಿಲ್ಲೋ, ಗಾಡಿ ಹೊಡೆಯವ್ ನೀನ ಹೋಗಾಗ.
1: ಹೋಗಾಗೂ ನಾನು ಹೊಡಿತೀನಿ, ಬರಾಗೂ ನಾನು ಹೊಡಿತೀನಿ, ಹಿಂದ ಕುಂದಿರ್ತಿಲ್ಲ ಅಷ್ಟು ಸಾಕು ನನಗ.
0: ಹಿಂದ ಅಟ್ಟ ಕೋಮರೆ, ಪೆಟ್ರೋಲ್ ನಾನು ಹಾಕಿಸ್ತೀನಿ ಬಾನಿ.
1: ಪೆಟ್ರೋಲ್ ಸಂಬಂಧ ನೀನ್ ಕರ್ಕೊಂಡು ಹೊಂಟಿನೋ?
0: ಏ ಡಿಕ್ಯಾಡಿ ಹಿಡಿತಾರ ನೋಡಿ ತೋರ್ ನಮಗೆ.
1: ಇಲ್ಲ ಇಲ್ಲ ಸುಮ್ಮ ಮಜಾ ಮಾಡಿದೆ, ಸೀರಿಯಸ್ ತಿಳ್ಕೊಬೇಡ.
0: ಇರ್ಲಿ ಇರ್ಲಿ ನಡಿ ಹೋಗೋಣ.

0: ಶಶಿ, ಇನ್ನೂ ಆಲ್ಮಟ್ಟಿ ಇನ್ನೂ ಒಂದು 20 ಕಿಲೋಮೀಟರ್ ಐತಿ. ಬೈಕ್ ಪೆಟ್ರೋಲ್ ಖಾಲಿ ಆಗಕ್ಕೆ ಬಂದೈತಿ. ಇಲ್ಲೇ ಮುಂದೆ ಪೆಟ್ರೋಲ್ ಹಾಕ್ಸೋಣ.
1: ಹಾಕ್ಸೋಳನ್ಲ ಹಾಕಿಸ್ಕೊ. ಇಲ್ಲೇ ಲೆಫ್ಟ್ ಸೈಡ್ ಐತಿ ನೋಡಿ ಹೋಗಾಗ ತಗೋ. ಇಲ್ಲೇ ಭಾಳ ಆದ್ರೆ ಇನ್ನೊಂದು 2-3 ಕಿಲೋಮೀಟರ್ ಕೈತಿ.
0: ಹೌದು,
1: ಹಾಕ್ಸೋಳನ್ ತಗೋ.
0: ಶಶಿ, ಪೆಟ್ರೋಲ್ ಹಾಕೊಂಡೆ, ಫುಲ್ ಟ್ಯಾಂಕ್ನೇ ಮಾಡ್ಕೊಂಡಿನಿ. ಹೋಗಿ ವಾಪಸ್ ಬರ ತಕೋಬೇಕು. ಫುಲ್ ಟ್ಯಾಂಕ್ ಅಂದ್ರೆ ಫುಲ್ ಅಲ್ಲಪ್ಪ, ಮ್ಯಾಲ ಒಂದ್ ಸ್ವಲ್ಪ ಗಾಳಿ ಆಡ್ಬೇಕು. ಅದಕ್ಕೆ ಅದಕ್ಕೆ ಇನ್ನೂ ಒಂದ್ 200 ರೂಪಾಯಿ ಹಿಡಿತೈತಿ. ಅಷ್ಟೇ ಕಡಿಮೆ ಮಾಡಿ, ನೀ ಏನ್ ಟೆನ್ಷನ್ ಮಾಡ್ಕೋಬೇಡ.
1: ಇರ್ಲಿ, ಅದ್ರಾಗ ಏನಿಲ್ಲ.
0: ಏ, ಅಲ್ಲಿ ನೀರಿನ ಬಾಟ್ಲಿ ತಗೋರೋ, ಮುಂದೆ ಅಲ್ಲಿ ಕೂತ್ಕೊಂಡು ನೀರದ ಕುಡಿಯೋಣ ತಂದಿಟ್ಟ.
1: ಏಣ ಒಂದ್ ಬಾಟ್ಲಿ ನೀರು ಕೊಡಪ್ಪ ನಮ್ಗೆ 1 ಲೀಟರ್ದು.
0: ನಡಿ ಶಶಿ, ಹತ್ತು ಗಾಡಿ ಹೋಗೋಣ. ಮುಂದೆ ಅಲ್ಲಿ ಗಾರ್ಡನ್ ಐತಲ್ಲ, ಅಲ್ಲಿ ರೋಡ್ ದಂಡಿಗೆ ಅಲ್ಲಿ ದೊಡ್ಡ ಗಿಡ ಐತಲ್ಲ, ಅಲ್ಲಿ
1: ಕುಂದ್ರೋಣ. ಈಗ ಮೊನ್ನೆ ಇದ್ರಾಗ ಪೇಪರ್ದಾಗ ಬಂದಿತ್ತ, ಓದಾಕತ್ತಿದ್ದೆ ನಾನು.
0: ಏನ್ ಬಂದಿತ್ತು?
1: ಈಗ ಏನದಪ್ಪ ಅಂದ್ರ, ಪೆಟ್ರೋಲ್ ಇದನ್ನ ಮಾಡ್ಬೇಕಂದ್ರ ಕಚ್ಚಾ ತೈಲವನ್ನ ಏನ್ ತರಿಸ್ತಾರಲ್ಲ, ಆ ಕಚ್ಚಾ ತೈಲ ತರಿಸೋದ್ರಿಂದ ವಿದೇಶಿ ವಿನಿಮಯ ಹೆಚ್ಚು ಖರ್ಚಾಗ್ತೈತಿ ಅಂತ ಹೇಳಿ ಏನಾಗತ್ತ ಅಂದ್ರೆ, ಈಗ ಪೆಟ್ರೋಲ್ ಜೊತೆ ಎಥೆನಾಲ್ ಮಿಕ್ಸ್ ಮಾಡಬೇಕು ಅಂತ ಹೇಳಿ ಒಂದೇನೋ ವಿಚಾರ ನಡೆದೈತಿ ಇದ್ರೊಳಗೆ. ಅದಕ್ಕೆ ಇದು ಎಥೆನಾಲ್ನಿಂದ ಹೆಂಗೆ ಬರ್ತೈತಿ ಏನು ತಿಳ್ಕೊಂಡೇನು ಏನ್ರ?
0: ಏ, ನನಗೆ ಎಥೆನಾಲ್ ಅಂದ್ರೆ ಏನೋ ಗೊತ್ತಿಲ್ಲ. ನನಗೆ ಎಥೆನಾಲ್ ಅಂದ್ರೆ ಏನು?
1: ಎಥೆನಾಲ್ ಅಂದ್ರೆ ಇದು ಒಂದು ಬಣ್ಣರಹಿತ ಹಾಗೂ ಸುಲಭವಾಗಿ ಉರಿಯುವಂತ ಒಂದು ಇದೊಂದು ರಾಸಾಯನಿಕ ಪದಾರ್ಥ.
0: ಅಂದ್ರೆ ಇದು ಪೆಟ್ರೋಲ್ ತರನ ಇರುತ್ತೆ. ಇದು
1: ಪೆಟ್ರೋಲ್ ತರನೇ ಕೆಲಸ ಮಾಡ್ತದೆ. ಇದನ್ನು ಕೂಡ ಇದನ್ನ ಯುಟಿಲೈಸ್ ಮಾಡಿದ್ರ ವಿದೇಶದಿಂದ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ತರಿಸ್ಕೊಳ್ಳುವಂತ ಒಂದು ಪರ್ಸೆಂಟೇಜ್ ಏನದ ಕಡಿಮೆ ಆಗ್ಬೋದು ಅಂತ ಒಂದು ಸಂಶೋಧನೆ ನಮ್ಮ ಭಾರತ ದೇಶದಲ್ಲಿ ನಡೆದೈತ.
0: ಅಂದ್ರೆ ನಾವ್ ಎಷ್ಟು ಪೆಟ್ರೋಲ್ ಡೀಸೆಲ್ ಖರ್ಚು ಮಾಡ್ತೀವಿ ಅದ್ರೊಳಗೆ ಸ್ವಲ್ಪ ಉಳಿತಾಯ ಆಗತ್ತೆ ಅಂತ ಹೇಳತ್ತೀನಿ.
1: ಹಾ, ಉಳಿತಾಯ ಆಗ್ತತಿ. ಅದಕ್ಕೆ ಆ ರೀತಿನೂ ಈಗೆಲ್ಲ ಕೆಲವೊಂದಿಷ್ಟು ಗಾಡಿಗಳನ್ನು ಅದಕ್ಕೆ ಸೆಟ್ ಆಗುವಂತ ಇವನ್ನೇ ಬಂದಾವ ಅಂತ
0: ರೆಡಿ ಮಾಡತಾರ ಈಗ.
1: ಹಾ, ಈಗ ಇದು ಕೇಳಿರ್ಬೇಕು ನೀನು. BS6 ಅಂತ ಏನಿತ್ತಲ್ಲ, BS6 ಇಂಜನ್ ಈಗ ಎಥೆನಾಲ್ ಹಾಕಿದ್ರು ಕೂಡ ಅದನ್ನ ತಡ್ಕೊಂಡು ಇದರ್ತಕ್ಕ ಒಂದು ಕಾರ್ಯಕ್ಷಮತೆಯನ್ನ ಕೊಡುವಂತ ಕೆಪಾಸಿಟಿ ಹೊಂದಿದಾವ ಅಂತ ಹೇಳಿ ಎಲ್ಲೋ ನೋಡಿದಂಗ ಆಯ್ತು ನಾನು.
0: ಹೌದಾ? ಹಂಗಾದ್ರೆ ಈ ಎಥೆನಾಲ್ ಅಂತ ಹೇಳಿದ್ರಿ, ಎಥೆನಾಲ್ ಬಗ್ಗೆ ಹೆಂಗ ಇದು ಯಾವ ರೀತಿ ಇರ್ತೈತಿ ಅಂತ ಹೇಳಕತ್ತಿದ್ದಿ. ಆದ್ರೆ ಈ ಎಥೆನಾಲ್ ಹೆಂಗ್ ತಯಾರು ಮಾಡ್ತಾರೆ ಏನ್ರಿ ಗೊತ್ತೈತೆ ನಿನಗ?
1: ಹಾ, ಗೊತ್ತೈತಲ್ಲ. ಎಥೆನಾಲ್ ಈಗ ಇದು ಇರ್ತಾವ ಗೊತ್ತೇನು, ಸಕ್ಕರೆ ಕಾರ್ಖಾನೆಗಳು. ಈ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಬೆಳೆದಂತ ರೈತರು ಮತ್ತ ಮೆಕ್ಕೆಜೋಳ ಬೆಳೆದಂತ ರೈತರು ಏನ್ ಮಾಡ್ತಾರ ಅಂದ್ರ, ಇವನ್ನೆಲ್ಲ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಬೆಳೆದಂತದ್ದಂತರು ಕಳಸೆ ಕಳಿಸ್ತಾರ. ಹೌದಾ? ಈಗ ಯಾರು ಮೊದ್ಲಿನಂಗ ಗಾಣ ಅದು ಮಾಡೋದು ಕಡಿಮೆ, ಎಲ್ಲೋ ಒಬ್ರು ಮಾಡ್ತಾರ. ಹಿಂಗಾಗಿ ಏನದ, ಅದು ಆ ಕಬ್ಬಿನಿಂದ ಫ್ಯಾಕ್ಟ್ರಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಫಸ್ಟಿಗೆ ಶುಗರ್ ತೆಗೆದ ಮ್ಯಾಗ ಏನು ಉಳಿತೈತಲ್ಲ, ಕೆಲವೊಂದಿಷ್ಟು ಕಾಕಂಬಿ ಅಂತ ಉಳಿತೈತೆ ಅದು ಲಾಸ್ಟ್ ಇದಕ್ಕೆ. ಅದಾವಾಗ ಇಲ್ಲಿ ಇದನ್ನು ಕೂಡ ಒಂದು ಉತ್ಪಾದನೆ ಆಗ್ತದೆ, ಎಥೆನಾಲ್ ಅಂತೇಳಿ. ಆ ಎಥೆನಾಲ್ ಅನ್ನ ಏನದ, ಇವರು ಇದನ್ನೇ ಈ ರೀತಿ ಅದನ್ನು ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ಮತ್ತು ಮೆಕ್ಕೆಜೋಳ ಇವೆರಡರಿಂದನು ತಯಾರಿಸ್ಬೋದು ಅಂಥೇಳಿ ಒಂದು ನಾನು ಪೇಪರ್ದಲ್ಲಿ ಓದಿದಂಗಿತ್ತಿದು.
0: ಅಂದ್ರೆ ಈ ಎಥೆನಾಲ್ ಅನ್ನೋದ್ರ ಕಬ್ಬು ಮತ್ತು ಮೆಕ್ಕೆಜೋಳದಿಂದ ಬರುವಂತ ದ್ರವ ರೂಪನ ಇದು.
1: ಹಾ, ದ್ರವ ರೂಪ ಇದು. ಮತ್ತಿದು ಇನ್ನೊಂದು ಇದರದ ಲಾಭ ಏನು ಗೊತ್ತೈತೇನು, ಇದು ಇದರಿಂದ ನಮ್ಮ ಪರಿಸರ ಸಂರಕ್ಷಣೆ ಆಗ್ತತಿ, ಮತ್ತ ಎರಡನೇದು ಮಾಲಿನ್ಯ ನಿಯಂತ್ರಣ ಆಗ್ತತಿ. ಇದನ್ನ ಇದಕ್ಕೆ ನಾವು ಶುದ್ಧ ಪೆಟ್ರೋಲ್ಗೆ ಹೋಲಿಸಿದೇವೆ ಅಂತಂದ್ರೆ, ಎಥೆನಾಲ್ನಲ್ಲಿ ಏನಪ್ಪ ಅಂದ್ರೆ ಜಾಸ್ತಿ ಆಮ್ಲಜನಕ ಇರೋದರಿಂದ ಇದು ಇಂಧನವಾಗಿ ಉತ್ತಮವಾಗಿ ಬರ್ನ್ ಆಗ್ತತಿ, ಅಂದ್ರೆ ಗಾಡಿ ಓಡಲಿಕ್ಕೆ ಸಹಾಯ ಮಾಡ್ತೈತಿ.

0: ಹಿಂಗಾಗಿ ಏನಾಗ್ತೈತಿ ಮುಂದ ಇದು ವಾತಾವರಣ ಸೇರ್ತತಲ್ಲ, ವಾತಾವರಣ ಸೇರುವಂತ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಇಂದ ಏನಾಗ್ತದೆ ಅಂದ್ರೆ ವಾತಾವರಣ ಸೇರುವಂತಹ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಕಾರ್ಬನ್ಗಳಂತಹ ಹಾನಿಕಾರಕ ಅನಿಲಗಳ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತತಿ ಅಂತಾರೆ.
1: ಈ ಎಥೆನಾಲ್ ಅನ್ನು ಬಳಸೋದ್ರಿಂದ
0: ಮತ್ತು ಅದು ಅಲ್ದನೆ ಈಗ ಕೇಳಿರ್ಬೋದು ನೀನು ನ್ಯೂಸ್ ಚಾನೆಲ್ದಾಗ ಮತ್ತು ಈ ನ್ಯೂಸ್ ಪೇಪರ್ದೊಳಗೆ ಪ್ರತಿ ವರ್ಷ ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ಕರೀತಾರೆ, ಅಂದ್ರೆ ಜಾಗತಿಕ ತಾಪಮಾನ ಪ್ರತಿ ವರ್ಷ 2% ಜಾಸ್ತಿ ಆಕೋತ ಹೊಂಟೈತಿ ಅಂತ ಹೇಳಿ ಇದು ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಹೀಗಾಗಿ ಸ್ವಲ್ಪ ನಮ್ ನಿಮ್ಮಲ್ಲಿ ಏನಾಗಿದಪ್ಪ ಅಂದ್ರೆ ಒಂದಿಷ್ಟು ಮರಗಳನ್ನು ಹಚ್ಚಬೇಕು ಅನ್ನುವಂತ ಒಂದು ಅವೇರ್ನೆಸ್ ಈಗ ಬರಕತ್ತದ. ಹಿಂಗಾಗಿ ಇದು ಎಥೆನಾಲ್ ಬಳಕೆ ಮಾಡೋದ್ರಿಂದ ಏನಾಗ್ತೈತಿ, ಇದು ಪೆಟ್ರೋಲ್ ಟ್ಯಾಂಕ್ ನಲ್ಲಿ ಏನು ಉಳಿಯೋದಿಲ್ಲ, ಇದನ್ನ ನಾವು ಒಂದ್ ವೇಳೆ ಏನಾದ್ರೂ ಹಾಕಿದೀವಿ ಅಂದ್ರೆ ಇದು ಸಂಪೂರ್ಣವಾಗಿ ಬರ್ನ್ ಆಗಿ ಹೋಗುವಂತ ವಸ್ತು ಇದು.
1: ಅಂದ್ರೆ ಇದು ಅಂದ್ರೆ ನಮ್ಮ ಕಾರ್ಬನ್ ಡೈ ಇವೇನು ನಮ್ ಬೈಕ್ ಆಯ್ತು ಕಾರ್ಗಳಾಯ್ತು ಏನು ಇವು ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಮಾಡಿ ಹೊರಗೆ ವಾತಾವರಣದಾಗ ಬಿಡ್ತಾವಲ್ಲ, ಇದು ಏನೈತಿ ಅಷ್ಟು ಪರಿಣಾಮಕಾರಿಯಾದಂತ ಒಂದು ಇಂಧನವಾಣಿ ಇದು ಹೊರಗೆ ಸೂಸಂಗಿಲ್ಲ ಅಂತ ಹೇಳತ್ತೀನಿ.
0: ವಾತಾವರಣವನ್ನ ಕೆಡಿಸೋದಿಲ್ಲ ಇದು. ಮತ್ತ ಇನ್ನೊಂದು ವಿಷಯ ಕೇಳಿ ಏನು ಇದ್ರ ಬಗ್ಗೆ ಎಥೆನಾಲ್ನಿಂದ ಏನಪ್ಪಾ ಅಂತಂದ್ರ ಈ ವೈದ್ಯಕೀಯ ಮತ್ತು ಸೌಂದರ್ಯ ವರ್ಧಕ ವಸ್ತುಗಳನ್ನ ತಯಾರು ಮಾಡ್ತಾರಂತ ಇದ್ರಲ್ಲಿ
1: ಎಥೆನಾಲ್ದಿಂದ.
0: ಹೌದು, ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂತಹ ಗುಣ ಇರುವಂತ ಕಾರಣ ಇದನ್ನು ಹ್ಯಾಂಡ್ ಸ್ಯಾನಿಟೈಸರ್ ಅಂತ ಇರ್ತದ ಗೊತ್ತಾ, ಹಾಸ್ಪಿಟಲ್ ನಾವು
1: ಈ ಕೊರೋನಾ ಟೈಮ್ದಾಗ ಯೂಸ್ ಮಾಡತ್ತಿದ್ದೆ ನೋಡಿ, ಅವಾಗಿಂದ ರೂಢಿ ಬಿದ್ದ್ಬಿಟ್ಟೈತಿ ನನಗೂ ಯೂಸ್ ಮಾಡೋದು.
0: ಅದಕ್ಕೆ ಅದನ್ನೆಲ್ಲ ಈ ಎಥೆನಾಲ್ದಿಂದ ಅದನ್ನ ತಯಾರು ಮಾಡ್ತಾರ ಅಂತ ಹೇಳಿ ನಮ್ಮ ವಿಜ್ಞಾನ ಹೇಳ್ತದ.
1: ಅಂದ್ರೆ ಈ ಎಥೆನಾಲ್ದಿಂದ ಬಹಳ ಉಪಯೋಗ ಐತಿ ಬಿಡ ಹಂಗಾರ.
0: ಹಾ, ಬಹಳ ಲಾಭ ಐತಿ,
1: ಬಹಳ ಚಲೋ ಹೇಳಿದ್ ನೋಡಪ್ಪ ಎಥೆನಾಲ್ ಬಗ್ಗೆ. ಹಿಂಗ ಬಾಳ ಇನ್ನ ಸಾಕಿನ ಇಷ್ಟ ಸಾಕು, ಮುಂದ ಆಲ್ಮಟ್ಟಿಗೆ ಹೋಗೋಣ ಇನ್ನ ಅರ್ಧ ತಾಸಿನ ಹಾದಿ ಐತಿ ಹತ್ತು ಗಾಡಿ ಮೇಲೆ.
0: ನೋಡಿ.

0: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಿದ್ದರಾಯ್ ಸಾಳುಂಕೆ ಹಾಗೂ ಕಿರಣ್ ಕುಮಾರ್ ಶೇಖದಾರ್.
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
2: एक प्रकार से पीएम जय अब गरीबों की जय बन गई है.

ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜನಪದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 9:30. ಇನ್ನು ಮುಂದೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಕುನಾಲ್ ಗಾಂಜಾವಾಲ ಅವರ ಧ್ವನಿಯಲ್ಲಿ ಮುಸ್ಸಂಜೆ ಮಾತು ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಸ್ಸಂಜೆ ಮಾತು, ವಜ್ರಕಾಯ, ಹೆಬ್ಬುಲಿ, ಮುಂಜಾನೆ, ವೀರ ಕನ್ನಡಿಗ, ಲವ್ಗುರು ಹಾಗೂ ಅಂಜನಿ ಪುತ್ರ ಚಿತ್ರದಿಂದ ಇದ್ದ ಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 10:00 ಗಂಟೆಯಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇಗಿಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಗೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ವಿರಾಮದ ನಂತರ ಗಾನಗಂಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನವರಸಗಳ ಬಗ್ಗೆ ತಿಳ್ಕೊಳ್ತಾ ಅವುಗಳು ವ್ಯಕ್ತಪಡಿಸುವ ಭಾವನೆಗಳ ಚಿತ್ರಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ನವರಸಗಳು ಎಂದರೆ ಒಂಬತ್ತು ರುಚಿಗಳು, ಒಂಬತ್ತು ಭಾವನೆಗಳು. ಸಂದರ್ಭ, ಸನ್ನಿವೇಶ, ಘಟನೆಗಳು ಇತ್ಯಾದಿಗಳನ್ನು ಅವಲಂಬಿಸಿ ಮಾನವರು ವಿಭಿನ್ನ ಸಮಯಗಳಲ್ಲಿ ವಿಭಿನ್ನ ಭಾವನೆಗಳನ್ನ ಪ್ರದರ್ಶಿಸ್ತಾರೆ. ಇದುವರೆಗೂ ಶೃಂಗಾರ ರಸ, ಹಾಸ್ಯರಸ, ಕರುಣರಸ, ರೌದ್ರ ರಸಗಳ ಬಗ್ಗೆ ತಿಳಿದುಕೊಂಡು ಅವುಗಳಿಗೆ ಹೊಂದಿಕೆಯಾಗುವ ಚಿತ್ರಗೀತೆಗಳನ್ನ ಕೇಳಿ ಬಂದ್ವಿ. ಈಗ ವೀರರಸದ ಬಗ್ಗೆ ತಿಳಿಯೋಣ. ವೀರರಸದ ಬಣ್ಣ ಕೇಸರಿ. ಧೈರ್ಯ, ಪರಾಕ್ರಮ, ಉತ್ಸಾಹ, ರಾಜತಂತ್ರ, ಕೌಶಲ, ಆಕ್ರಮಣ, ಬಲಪ್ರಯೋಗ, ಹೀಗೆ ವೀರರಸದ ಭಾವಗಳನ್ನು ನೋಡಬಹುದು. ವೀರತ್ವ ಅಂದರೆ ನಮ್ಮ ದೇಶದ ಗಡಿಗಳನ್ನ ಕಾಯುವ ಸೈನಿಕರು ನೆನಪಾಗ್ತಾರೆ, ನಮ್ಮ ಭಾರತದ ಸ್ವತಂತ್ರ ಹೋರಾಟಗಾರರು ನೆನಪಾಗ್ತಾರೆ, ಪುರಾಣದ ಕಥೆಗಳಲ್ಲಿ ಬಂದಂಥ ರಾಮ, ಲಕ್ಷ್ಮಣ, ಆಂಜನೇಯ, ಕೃಷ್ಣ, ಕರ್ಣ, ಅರ್ಜುನ, ಹೀಗೆ ಇನ್ನೂ ಅನೇಕರು ವೀರರು ನೆನಪಾಗ್ತಾರೆ. ಅಂಥದೇ ಒಂದು ವೀರತ್ವವನ್ನು ಸಾರುವ ಕಥೆ ತಿಳಿಸುವ ಗೀತೆಯನ್ನು ಕೇಳೋಣ. ಚಿತ್ರ ಶರವೇಗದ ಸರದಾರ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ದೊಡ್ಡರಂಗೇಗೌಡ ಅವರದಾಗಿದೆ.

ಭಯಾನಕ ರಸದ ಬಣ್ಣ ಕಪ್ಪು, ಭಯ ಆತಂಕ ನಡುಕ, ಕೆಟ್ಟ ಧ್ವನಿ, ಕತ್ತಲೆ, ಒಂಟಿತನ, ಬಂಧುಗಳ ಮರಣ, ಮೈ ಬೆವರುವಿಕೆ, ಇವು ಭಯಾನಕ ರಸದ ಭಾವಗಳು. ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದರೆ ಎಸ್ ಜಾನಕಿ.

ಭೀಭತ್ಸರಸದ ಬಣ್ಣ ನೀಲಿ. ಜಿಗುಪ್ಸೆ, ಅರುಚಿ, ಒಂದು ವಿಷಯ, ವಸ್ತು ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ನಿರಾಕರಣೆ ಹುಟ್ಟಿ ಅಸಹ್ಯ ಬರೆಸೋದು. ರೇಗಿಸುವಿಕೆ, ಕೆಟ್ಟ ಸಮಾಚಾರಗಳು, ಇವು ಭೀಭತ್ಸರಸದ ಭಾವಗಳಾಗಿವೆ. ಮಣ್ಣಿನ ಮಗ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಹಾಡಿದರೆ ಪಿ ಸುಶೀಲಾ.

ಅದ್ಭುತ ರಸದ ಬಣ್ಣ ಹಳದಿಯಾಗಿದೆ. ಆಶ್ಚರ್ಯ, ವಿಸ್ಮಯ, ಕುತೂಹಲ, ಇಂದ್ರಜಾಲ, ಯಕ್ಷಿಣಿ ತಂತ್ರಗಳು ಇವೆಲ್ಲ ಅದ್ಭುತ ರಸದ ಭಾವಗಳಾಗಿವೆ. ಜೀವನ ಚೈತ್ರ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು. ಮುಗುರು ಮಲ್ಲಪ್ಪ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಶಾಂತರಸ, ಶಾಂತಿ, ನೆಮ್ಮದಿ, ಪ್ರಶಾಂತತೆ, ಸಮಾಧಾನ, ತೃಪ್ತಿ, ದೇವರ ಧ್ಯಾನ, ಪ್ರಾರ್ಥನೆ, ಇವುಗಳು ಶಾಂತರಸದ ಭಾವಗಳಾಗಿವೆ. ದೇವತಾ ಮನುಷ್ಯ ಚಿತ್ರದ ಗೀತೆಯನ್ನು ಕೇಳಿ ಬಿ ಆರ್ ಛಾಯಾ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದೆ.

ಮನಸ್ಸು ಒಂದು ಸರೋವರವಿದ್ದ ಹಾಗೆ. ಸರೋವರದಲ್ಲಿ ಹೊರಗಿನಿಂದ ಒಂದು ಕಲ್ಲು ಬಿದ್ದರೆ ತರಂಗಗಳು ಉಂಟಾಗಿ ಹರಡ್ತಾ ಹೋಗುತ್ತೆ. ಹಾಗೆಯೇ ಮನಸ್ಸು ಹೊರಗಿನ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆ ತೋರಿಸ್ತಾ ತರಂಗಗಳೇಳ್ತಾನೇ ಇರುತ್ತೆ. ಇವುಗಳೇ ಭಾವಗಳು, ಅವೇ 9 ಭಾವನೆಗಳಾದ ನವರಸಗಳು. ಇದಾಗಿತ್ತು ಇಂದಿನ ಗಾನಗಂಗೆ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಸಮಯ ಸರಿಯಾಗಿ 10:31 ನಿಮಿಷವಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಸಾಹಿರ್ ಅವರ ಸಾಹಿತ್ಯ ಹಾಗೂ ಜಯದೇವ್ ಅವರ ರಾಗ ಸಂಯೋಜನೆ ಇರುವ ಹಮ್ ದೋನೋ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದರೆ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ.

ಶೈಲೇಂದ್ರ ಸಿಂಗ್, ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರು ಹಾಡಿರುವ ಬಾಬಿ ಚಿತ್ರದ ಗೀತೆಯನ್ನು ಕೇಳೋಣ. ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ರಾಗ ಸಂಯೋಜನೆ ಇದೆ.

ಮನ್ನಾಡೆಯವರ ಧ್ವನಿಯಲ್ಲಿ ನೀರಜ್ ಅವರ ಸಾಹಿತ್ಯ ಹಾಗೂ ಶಂಕರ್ ಜೈಕಿಶನ್ ಅವರ ರಾಗ ಸಂಯೋಜನೆ ಇರುವ ಗೀತೆ ಚಿತ್ರ ಮೇರಾ ನಾಮ್ ಜೋಕರ್.

ಮೊದಲಿಗೆ ಕೇಳೋಣ ಪಿ ಬಿ ಶ್ರೀನಿವಾಸ್ ಹಾಗೂ ಎಲ್ ಆರ್ ಈಶ್ವರಿ ಅವರು ಹಾಡಿರುವ ಲಗ್ನಪತ್ರಿಕೆ ಚಿತ್ರದಿಂದ ಆಯ್ದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ವಿಜಯ ಭಾಸ್ಕರ್ ಅವರದಾಗಿದೆ.

0: ಪುಟಗಳಲ್ಲಿ ವರ್ಣಿಸಿಹರು ಹೆಣ್ಣಿನ
1: ಏನು
0: ಮೋಹದ ಮೋಸದ ಜಾಲವಾ

0: ಜೋಡಿ
1: ಅಯ್ಯೋ ಹೆಣ್ಣೆ ಮುಂಕ್ ದಿನ್ನೆ ಬಿಡನು ನಿನ್ನ ಬಚ್ಚಿನ್ನ
0: ಕುಣಿದು ಕುಣಿದು ದಣಿವಾಯ್ತೇನು
2: ಬ್ರವರಿ
0: ಬ್ರವರಿ ಸುಸ್ತಾಯ್ತೇನು

0: ಯೋ ಹೆಣ್ಣೆ ಮಂಕು ದಿಣ್ಣೆ
1: ತಕ ಜಂ ದಿಟ್ಟಕ ಜಂ
0: ಬಿಡನು ನಿನ್ನ ಬಚ್ಚಿನ್ನ
1: ತಕ ತಕ ಜಂ ಪರಿಕೆ ತಕ ಜಂ
0: ಕುಣಿದು ಕುಣಿದು ದಣಿವಾಯ್ತೇನು
1: ತಾಮ್ ತಕ ದಿಂ ತಕ ತಕ ದಿಮಿ ತಕ ಜಂ
0: ಬೆವರಿ ಬೆವರಿ ಸುಸ್ತಾಯ್ತೇನು ಗಡಗಡ ನೀರು ಕುಡಿದು ಸಿಡಿಸಿಡಿ ಎಂದು ಸಿಡಿದು ಗುರುಗುರು ಎಂದು ನಡೆದು ಮನಗಡೆ ತೆರೆದು ಬಿಯಾ
2: ಘಂಟಸಾಲ ಅವರ ಸಂಗೀತ ಹಾಗೂ ಹಿನ್ನೆಲೆ ಗಾಯನ ಇರುವ ವೀರಕೇಸರಿ ಚಿತ್ರದಿಂದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಕೂರ ಸೀತಾರಾಮ ಶಾಸ್ತ್ರಿಯವರದಾಗಿದೆ.

ಬಾಳು ಬೆಳಗಾಯಿತು ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ರವರ ಧ್ವನಿಯಲ್ಲಿ ಕೇಳೋಣ. ಸಾಹಿತ್ಯ ಜಿ ಉದಯಶಂಕರ್, ರಾಗ ಸಂಯೋಜನೆ ವಿಜಯ ಭಾಸ್ಕರ್ ಅವರದಾಗಿದೆ.

ಹಣ್ಣೆಲೆ ಚಿಗುರಿದಾಗ ಚಿತ್ರದ ಗೀತೆಯನ್ನು ಕೇಳಿ ಎಂ ಬಾಲಮುರಳಿ ಕೃಷ್ಣ ಹಾಗೂ ಬೆಂಗಳೂರು ಲತಾ ಅವರ ಯುಗಳ ಧ್ವನಿಯಲ್ಲಿದೆ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ರಾಗ ಸಂಯೋಜನೆ ಎಂ ರಂಗರಾವ್ ಅವರದಾಗಿದೆ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಯಲ್ಲಿರುವ ನಾ ನಿನ್ನ ಮರೆಯಲಾರೆ ಚಿತ್ರದ ಗೀತೆಯನ್ನು ಕೇಳಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ ಅವರದಾಗಿದೆ.

ವಿಘಟ ಕವಿ ಕೇಳಿ ಒಂದು ಕತೆ, ಒಂದು ದೊಡ್ಡ ಕಾಡು. ಅಲ್ಲಿ ಒಂದು ದೊಡ್ಡ ಆಲದ ಮರ,

ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದಿಂದ ಆಯ್ದ ಗೀತೆ ಕೇಳಿದಿರಿ. ಹಾಡಿದ್ದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಎಂಎಸ್ ವಿಶ್ವನಾಥನ್ ಅವರದಾಗಿತ್ತು.

ರಾಘವೇಂದ್ರ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿರುವ ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಗೀತೆಯನ್ನು ಬರೆದಿದ್ದಾರೆ ಜಿ ಉದಯ್ ಶಂಕರ್, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

0: ಸಮಯ 12 ಗಂಟೆ. ಇನ್ನೀಗ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಾಂತ್. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಅರಬೈಲ್ ಘಟ್ಟದ ಬಳಗಾರ ಸಮೀಪ ಅಂಕೋಲಾ ಹುಬ್ಬಳ್ಳಿ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಲಾರಿ ಹಾಗೂ ಪ್ರಯಾಣಿಕರಿದ್ದ ವಾಹನದ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿ 3 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ಚಾಲಕ ಸೇರಿ ಒಟ್ಟು 9 ಜನರಿದ್ದ ವಾಹನದಲ್ಲಿ ಮೃತಪಟ್ಟವರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. 3ರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ಒಳಹರಿವು ನಿರಂತರವಾಗಿ ಏರಿಕೆಯಾಗುತ್ತಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬ್ಯಾರೇಜ್ ಬಳಿ ಕೃಷ್ಣಾ ನದಿಗೆ ಅಂದಾಜು 125,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ಕಲ್ಲತ್ತಿಗಿರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಶಿವಮೊಗ್ಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಸಂರಕ್ಷಣಾ ಅಭಿಯಾನ ಜರುಗುತ್ತಿದೆ. ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಆಯೋಜಿತ ಈ ಜನಾಂದೋಲನದಲ್ಲಿ ರಾಜ್ಯದ 31 ಜಿಲ್ಲೆಗಳ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 15,000 ಸಾಮಾಜಿಕ ಅರಣ್ಯ ವನಗಳ ಸದ್ಯದ ಸ್ಥಿತಿಗತಿ ಅಧ್ಯಯನಕ್ಕೆ ಯೋಜಿಸಲಾಗಿದೆ. ಈ ಕುರಿತು ಗ್ರಾಮ ಭಾರತಿ ಟ್ರಸ್ಟ್ ವಿಶ್ವಸ್ಥ ಹನಿಯಾರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ವೃಕ್ಷಲಕ್ಷ ಆಂದೋಲನದ ಒಂದು ನೇತೃತ್ವದಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ಭಾಗದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅರಣ್ಯ ಸ್ಥಿತಿಯನ್ನ ಅಧ್ಯಯನ ಮಾಡುವ ದೃಷ್ಟಿಯಿಂದ ಮತ್ತು ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಬೇರೆ ಬೇರೆ ಜಾತಿಯ ಸ್ಥಳೀಯ ವೃಕ್ಷಗಳನ್ನು ಕೂಡ ನೆಡುವಂತಹದ್ದಾಗಬೇಕು ಮತ್ತು ಕೆಲವು ಕಡೆಗಳಲ್ಲಿ ಗಡಿ ಕಂದಕ ಮುಚ್ಚೋಗಿದೆ, ಅದನ್ನ ಸರಿ ಮಾಡಬೇಕು ಮತ್ತೆ ಕಾವಲುಗಾರ ಇರಬೇಕು, ನಾಮಫಲಕ ಹಾಕಬೇಕು, ಗ್ರಾಮ ಪಂಚಾಯತಿಯ ಜೀವ ವೈವಿಧ್ಯ ಸಮಿತಿ ಮತ್ತು ಗ್ರಾಮ ಅರಣ್ಯ ಸಮಿತಿಗಳನ್ನ ಇನ್ನಷ್ಟು ಪುನಶ್ಚೇತನಗೊಳಿಸಿ ಅದರ ಮುಖಾಂತರ ನಿರ್ವಹಣೆಯನ್ನ ಚೆನ್ನಾಗಿ ಮಾಡೋ ಕೆಲಸ ಮಾಡಬೇಕು ಮತ್ತು ಶಾಲಾವನ, ಪವಿತ್ರವನ, ದೇವರ ಕಾಡು ಇದರ ಯೋಜನೆಗಳನ್ನ ಪುನರಾರಂಭಿಸಬೇಕು.
1: ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಮಹತ್ವದ ಹೆಜ್ಜೆ ಇರಿಸಿವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಭಾಗವಾಗಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಖ್ಯಾತ ಗೋಧಿ ತಳಿ ಶಾಸ್ತ್ರಜ್ಞ ಡಾ ಆರ್ಆರ್ ಹಂಚಿನಾಳ್ ಹಾಗೂ ತಂಡ ಅಭಿವೃದ್ಧಿಪಡಿಸಿದ ಉನ್ನತ ಗುಣಮಟ್ಟದ DWR 162 ಗೋಧಿ ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ನಿರ್ಧರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 598,449 ಜನ ಅಸಂಘಟಿತ ಕಾರ್ಮಿಕರಿಗೆ ಇ ಶ್ರಮ್ ಗುರುತಿನ ಚೀಟಿ ನೀಡಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಸುಂಬಡ್ ತಿಳಿಸಿದ್ದಾರೆ. ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟೀಯ ದತ್ತಾಂಶವನ್ನು ಸಿದ್ಧಪಡಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇ ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ.

ಅಭಿವೃದ್ಧಿಪಡಿಸಿದೆ. ಕೇಂದ್ರ ಸರ್ಕಾರ ಗುರುತಿಸಿದ ಒಟ್ಟು 406 ವರ್ಗಗಳ ಅಸಂಘಟಿತ ವಲಯದ ಕಾರ್ಮಿಕರು ಹೆಸರು ನೋಂದಾಯಿಸಬಹುದಾಗಿದೆ. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಇಂದು ಶಾಲ್ಮಲಾ ಸಭಾಂಗಣದಲ್ಲಿ ಇಡೀ ದಿನ ಜರುಗಲಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳಾ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದಾರೆ. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ವಾರಕ್ಕೆ 4 ಗಂಟೆಗಳ ಕನ್ನಡ ಬೋಧನೆ ಕಡ್ಡಾಯಗೊಳಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಉನ್ನತ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಪತ್ರ ಬರೆದಿರುವ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ, ಭಾಷೆ ಎಂಬುದು ಸಾಮಾಜಿಕ ಮೌಲ್ಯ ಮತ್ತು ಚಿಂತನೆಯನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಮಹತ್ವದ ಮಾಧ್ಯಮವಾಗಿದೆ, ಭಾಷಾ ಬೋಧನೆಗೆ ವಿಶೇಷ ಪ್ರಾಮುಖ್ಯತೆ ನೀಡುವ ಅವಶ್ಯಕತೆ ಇದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಕಾರ್ಯಕ್ರಮ ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆಗಳು ಮೂಡಿಬರಲಿವೆ. ಜೊತೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುತ್ತೀರಿ. ಮೊದಲಿಗೆ ಕೇಳಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಬಳೆ ಬದಲಿಸಿದ ಬದುಕು.
2: ಅದೊಂದು ಕವಿಗೋಷ್ಠಿ. ಸುತ್ತಮುತ್ತಲ ಊರಿನಿಂದೆಲ್ಲ ಅಲ್ಲಿಗೆ ಕವಿಯತ್ರಿಗಳು, ಕವಿಗಳು, ಜೊತೆಗೆ ಆಸಕ್ತರು ಅಂತ ತುಂಬ ಜನ ಬಂದು ಸೇರಿದ್ದರು. ಉದ್ಯೋನ್ಮುಖ ಕವಿಗಳಿಗೆ ತಮ್ಮ ಕವಿತೆಗಳನ್ನು ಓದಲು ಒಂದು ಸದವಕಾಶವನ್ನು ಕಲ್ಪಿಸಿಕೊಡುವಂತಹ ವೇದಿಕೆ ಅದಾಗಿತ್ತು. ಮೊದಲ ಬಾರಿಗೆ ತಮ್ಮ ಕವಿತೆಯನ್ನು ಓದುವವರಿಗಂತೂ ಹೇಳತೀರದ ಸಂತೋಷ. ಅವರ ಮುಖದಲ್ಲಿ ಉತ್ಸಾಹವು ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲದ್ದರಿಂದ ಅಲ್ಲಿ ನೆರೆದಿದ್ದವರೆಲ್ಲ ಹರಟೆಯಲ್ಲಿ ಮುಳುಗಿದ್ದರು. ಆದ್ದರಿಂದ ನಿರೂಪಕಿಯು ವೇದಿಕೆ ಮೇಲೆ ಬಂದು ನಿಂತುದರ ಅರಿವೇ ಅವರಿಗೆ ಆಗಲಿಲ್ಲ. ಅದನ್ನು ಕಂಡ ಆಕೆ ತನ್ನ ಇರುವಿಕೆಯನ್ನು ತೋರುವ ಪ್ರಯತ್ನ ಮಾಡುತ್ತಾ ಎಲ್ಲರ ಗಮನ ಸೆಳೆಯಳು. ಸಣ್ಣದಾಗಿ ಹುಸಿಕೆಮ್ಮು ಕೆಮ್ಮುತ್ತಾ ಎಲ್ಲರಿಗೂ ನಮಸ್ಕಾರ ಅಂದಾಗ ಎಲ್ಲರ ಗಮನವು ವೇದಿಕೆಯ ಕಡೆಗೆ ಹರಿಯಿತು. ಆಕೆ ಎಲ್ಲರನ್ನೂ ಸ್ವಾಗತಿಸಿದ ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ತಾವೇ ಬರೆದ ಕವಿತೆಯನ್ನು ಓದಲು ಶುರು ಮಾಡಿದರು. ಕಾರ್ಯಕ್ರಮ ವೀಕ್ಷಿಸಲು ಬಂದು ಸೇರಿದ್ದ ಸಭಿಕರಿಗೂ ಕೂಡ ಬೇಸರವಾಗದಿರಲಿ, ಅವರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ ಎಂಬ ಉದ್ದೇಶದಿಂದ ಸಂಘಟಕರು ಕವಿತೆಯ ಮಧ್ಯೆ ಮಧ್ಯೆ ರಸಪ್ರಶ್ನೆಗಳನ್ನು ಕೇಳುತ್ತಾ ಮನೋರಂಜನೆಗೆಂದು ಯಾರ ಬಳಿ 10 ರೂಪಾಯಿಯ 2 ನಾಣ್ಯಗಳಿವೆ ಅವರಿಗೆ ಒಂದು ಬಹುಮಾನ, ನೈಲ್ ಕಟರ್ ಯಾರ ಬಳಿ ಇದೆ ಅವರಿಗೊಂದು ಬಹುಮಾನ,

0: ಯಾರು ಹೆಚ್ಚಿಗೆ ಗಾಜಿನ ಬಳೆಗಳನ್ನು ಎರಡೂ ಕೈಗಳಿಗೆ ತೊಟ್ಟು ಬಂದಿದ್ದಾರೆ ಅವರಿಗೊಂದು ಬಹುಮಾನ ಅಂತೆಲ್ಲ ಹೇಳಿ ಬಹುಮಾನಗಳನ್ನು ಕೊಡುತ್ತಿದ್ದರು. ಅಂದು ಎರಡೂ ಕೈಗಳಿಗೆ ಚಿನ್ನದ ಬಳೆಗಳೊಂದಿಗೆ ತುಂಬ ಗಾಜಿನ ಬಳೆಗಳನ್ನು ಧರಿಸಿಕೊಂಡು ಆ ಕವಿಗೋಷ್ಠಿಯಲ್ಲಿ ತಾನೂ ಕವಿತೆಯೊಂದನ್ನು ಓದಲೆಂದು ಸಿದ್ಧಳಾಗಿ ಹೋಗಿದ್ದ ದಿವ್ಯಳಿಗೆ ಆ ಬಹುಮಾನ ದೊರಕಿತ್ತು. ಅದನ್ನು ನಗುಮೊಗದಿಂದ ವೇದಿಕೆಗೆ ಹೋಗಿ ಪಡೆದು ಬಂದಳು. ಮುಂದಿನ ವರ್ಷ ಅದೇ ಕವಿಗೋಷ್ಠಿಗೆ ದಿವ್ಯ ಹೋದಾಗ ಯಾರು ಎರಡೂ ಕೈಗಳಿಗೆ ಬರೇ ಚಿನ್ನದ ಬಳೆಗಳನ್ನು ಮಾತ್ರ ತೊಟ್ಟು ಬಂದಿದ್ದಾರೆ ಅವರಿಗೆ ಒಂದು ಬಹುಮಾನ ಅಂದಾಗ ದಿವ್ಯಳ ಎರಡೂ ಕೈಗಳಲ್ಲಿ ಬರೇ ಚಿನ್ನದ ಬಳೆಗಳು ಮಾತ್ರವಿತ್ತು. ಆದರೂ ಅವಳು ಬಹುಮಾನ ಪಡೆಯಲು ವೇದಿಕೆಗೆ ಹೋಗಲಿಲ್ಲ. ಇವಳ ಕೈಯಲ್ಲಿ ಬರೇ ಚಿನ್ನದ ಬಳೆಗಳಿದ್ದುದನ್ನು ಕಂಡ ಅವಳ ಪಕ್ಕದಲ್ಲಿ ಕುಳಿತಿದ್ದವರೊಬ್ಬರು, ಮೇಡಮ್, ನಿಮ್ಮ ಕೈಯಲ್ಲಿ ಚಿನ್ನದ ಬಳೆ ಇದೆಯಲ್ಲ, ಹೋಗಿ ಬಹುಮಾನ ಸ್ವೀಕರಿಸಿ ಅಂದಾಗ ದಿವ್ಯಳ ಕಣ್ಣುಗಳಿಂದ ನೀರು ಉಕ್ಕಿ ಹರಿಯಿತು. ಅಂದು ಕೈ ತುಂಬ ಧರಿಸಿದ್ದ ಗಾಜಿನ ಬಳೆಗಳಿಗೆ ಬಹುಮಾನ, ಇಂದು ಬರೇ ಚಿನ್ನದ ಬಳೆಗಳಿಗೆ ಬಹುಮಾನ. ಇದರ ಮಧ್ಯದಲ್ಲಿರುವ ಅಂತರ ಅವಳ ಮನಕ್ಕೆ ಮಾತ್ರ ಗೊತ್ತು. ಕಾರಣ, ಅವಳು ತನ್ನ ಬಾಳ ಸಂಗಾತಿಯನ್ನು ಕೆಲವು ತಿಂಗಳ ಹಿಂದೆಯಷ್ಟೇ ಕಳೆದುಕೊಂಡಿದ್ದಳು. ಮಾನಸಿಕವಾಗಿ ತೀರಾ ಕುಗ್ಗಿ ಹೋಗಿದ್ದ ಅವಳು ಹೆಚ್ಚಿನ ಅಲಂಕಾರವನ್ನು ಮಾಡಿಕೊಳ್ಳಲು ಬಯಸದಿದ್ದ ಕಾರಣ ಗೆಳತಿಯರ ಒತ್ತಾಯದ ಮೇರೆಗೆ ಹಾಗೆಯೇ ಬಂದಿದ್ದಳು. ಎಲ್ಲ ಜವಾಬ್ದಾರಿಯನ್ನು ಕಳೆದುಕೊಂಡು ನಿಶ್ಚಿಂತೆಯಿಂದಿರುವಾಗಲೇ ವಿಧಿ ತನ್ನ ಸಂಚನ್ನು ಹೂಡಿತ್ತು. ಆರೋಗ್ಯವಾಗಿಯೇ ಇದ್ದ ಅವಳ ಪತಿ ತಟ್ಟಂತ ಏನೊಂದನ್ನೂ ಅವಳಿಗೆ ಹೇಳದೆ ಈ ಪ್ರಪಂಚಕ್ಕೆ ಮಾತ್ರ ವಿದಾಯ ಹೇಳಿ ಹೋಗಿಯೇ ಬಿಟ್ಟರು. ರೆಕ್ಕೆ ಮುರಿದ ಹಕ್ಕಿಯಂತೆ ಮಂಕಾಗಿ ಕುಳಿತುಬಿಟ್ಟ ಅವಳನ್ನು ಕಂಡ ಗೆಳತಿಯರು, ಮನೆಯಲ್ಲೇ ಕುಳಿತು ಕೊರಗಬೇಡ, ಹೊರಗಡೆ ಬಾ, ಎಲ್ಲವನ್ನೂ ಮರೆಯಬಹುದು ಎಂದ ಮಾತಿಗೆ ಕಟ್ಟುಬಿದ್ದು ಅಂದು ಅವಳು ಅವರೊಡನೆ ಹೊರಬಂದರೆ ಇಲ್ಲೂ ಅದನ್ನೇ ನೆನಪಿಸುವಂಥ ಸಂದರ್ಭ. ಆದರೆ ಪಾಪ, ಇದು ಅಲ್ಲಿನ ಆಯೋಜಕರಿಗೇನು ಗೊತ್ತು? ಜೀವನ ಸಂಗಾತಿಯನ್ನು ಕಳೆದುಕೊಂಡು ಮನದಲ್ಲೇ ನೋವು ಅನುಭವಿಸುವ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಅರ್ಥವಾಗಬಹುದಾದಂಥ ವಿಷಯ. ವಯಸ್ಸಾದಂತೆಲ್ಲ ಗಂಡ ಹೆಂಡತಿಯರಿಗಿಂತಲೂ ಸ್ನೇಹಿತರಂತೆಯೇ ಜೀವನ ನಡೆಸುತ್ತಿದ್ದವರಿಗೆ ಒಮ್ಮೆಲೆ ಒಂಟಿ ಹಕ್ಕಿ ಥರ ಆಗಿಬಿಟ್ಟಾಗ ಜೀವನ ತಲ್ಲಣಿಸಿ ಹೋಗುತ್ತದೆ. ಎಷ್ಟೇ ಧೈರ್ಯ ತಂದುಕೊಂಡರೂ ಒಂಟಿತನ ಕಾಡದೆ ಬಿಡುವುದಿಲ್ಲ. ಮೊದಲ ಬಾರಿ ಧೈರ್ಯ ವಹಿಸಿ ಆಚೆ ಬಂದಾಗಲೇ ಮತ್ತೆ ಹೀಗಾಗಬೇಕೇ? ಮತ್ತೆಂದು ಎಲ್ಲಿಗೂ ಹೋಗಬಾರದೆಂದುಕೊಂಡು ಪೆಚ್ಚಾಗಿ ಮನೆಗೆ ಬಂದಳು. ಅಂದು ರಾತ್ರಿ ಕನಸಿನಲ್ಲಿ ಬಂದ ಅವಳ ಪತಿ, ದೈಹಿಕವಾಗಿ ಈಗ ನಾನಿಲ್ಲದಿದ್ದರೂ ಮಾನಸಿಕವಾಗಿ ಸದಾ ನಿನ್ನ ಬೆಂಗಾವಲಾಗಿರುತ್ತೇನೆ. ಈ ಸಣ್ಣ ಪೆಟ್ಟಿಗೆ ನೀನು ಹೆದರಿ ಮೂಲೆಗೆ ಸೇರಿಬಿಟ್ಟರೆ ಹೇಗೆ? ಜೀವನ ಮುಂದೆ ಬಹಳ ದೀರ್ಘವಿದೆ. ಶಿಲೆಗೆ ಉಳಿ ಪೆಟ್ಟು ಬಿದ್ದಾಗಲೇ ತಾನೇ ಸುಂದರ ಮೂರ್ತಿಯಾಗುವುದು. ಹೆದರಬೇಡ, ಮುನ್ನುಗ್ಗು. ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಾ? ಧೈರ್ಯ ವಹಿಸು, ಬೇರೆಯವರಿಗೆ ನೀನೇ ಮಾದರಿಯಾಗು ಅಂತ ಹೇಳಿದಂತಾದಾಗ ಎಚ್ಚರಗೊಂಡ ಅವಳು ಪತಿಯ ಮಾತನ್ನೇ ಮೆಲುಕು ಹಾಕುತ್ತಾ ಮಾನಸಿಕವಾಗಿ ಸಜ್ಜಾಗಿ ಮುಂದೆ ಎಲ್ಲ ಸಭೆ ಸಮಾರಂಭಗಳಿಗೂ ಹೋಗುತ್ತಾ ತನ್ನಂತೆಯೇ ನೊಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಹೇಳುತ್ತಾ ತನ್ನವರ ನೆನಪನ್ನು ಮನದಲ್ಲಿ ಸದಾ ಹಚ್ಚ ಹಸಿರಾಗಿಸಿಕೊಂಡು ಧೈರ್ಯದಿಂದ ಬದುಕಲು ಕಲಿತಳು.
1: ಇದುವರೆಗೆ ಬಳೆ ಬದಲಿಸಿದ ಬದುಕು, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸೋಣ.

0: ಇದುವರೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಾದ ವತ್ಸಲ ನಾರಾಯಣ್, ಅಳಮೇಂಗಡ ರಾಣಿ ದೇವಯ್ಯ, ಚಂದ್ರಕಲಾಮೂರ್ತಿ, ಸವಿತಾ ಯೋಗೇಶ್, ಸಂಧ್ಯಾ ಕೇಶವ ಕಾಮತ್, ರೇಖಾ ಶ್ರೀಧರ್, ಇಂದಿರಾ ಬಿಎನ್ ಹಾಗೂ ಧನಲಕ್ಷ್ಮಿ ರಾಧಾಕೃಷ್ಣ ಅವರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸಿದಿರಿ. ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿದೆ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಮತ್ತೊಂದು ಸಣ್ಣ ಕಥೆ, ಮತ್ತೆ ಬೆಸೆದ ಸ್ನೇಹ ಬಂಧ.
1: ಗಾಳಿಯಲ್ಲಿ ತೇಲಿ ಬಂದ ಕಾಗದದ ಚೂರೊಂದು ಬಾಲ್ಕನಿಯಲ್ಲಿ ಟೀ ಕುಡಿಯುತ್ತಾ ನಿಂತಿದ್ದ ದೇವಕಿಯವರ ಕಾಲ ಬಳಿ ಬಂದು ಬಿದ್ದಾಗ ಕುತೂಹಲದಿಂದ ಬಗ್ಗಿ ಅದನ್ನು ಕೈಗೆತ್ತಿಕೊಂಡರು. ಅದೊಂದು ಹಳೆಯ ಫೋಟೋ ಆಗಿತ್ತು. ಅದು ಮಾಸಿ ಹೋಗಿದ್ದರಿಂದ ಕೂಡಲೇ ಅದರಲ್ಲಿರುವ ಯಾರನ್ನೂ ಗುರುತು ಹಿಡಿಯಲಾಗಲಿಲ್ಲ. ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿದಾಗ, ಅರೆ ಇದು ನನ್ನ ಫೋಟೋನೇ ಅಲ್ವಾ, ಪಕ್ಕದಲ್ಲಿರೋದು ವಾಗ್ದೇವಿ, ಇದೆಲ್ಲಿಂದ ಬಂತು, ನಾನು ಜೋಪಾನವಾಗಿ ಅದನ್ನು ಬೀರುವಿನಲ್ಲಿ ಎತ್ತಿಟ್ಟಿದ್ದೆ ಅಲ್ವಾ ಎನ್ನುತ್ತಾ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತು ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳಲು ಎಡದ ಕಿವಿಯನ್ನು ಹಿಡಿದುಕೊಂಡು ನೆನಪಿನಾಳಕ್ಕೆ ಅವರು ಜಿಗಿದೆಯೇ ಬಿಟ್ಟರು. ಆಗ ಹಳೆಯದೆಲ್ಲವೂ ಒಂದೊಂದೇ ಮಸುಕು ಮಸುಕಾಗಿ ಗೋಚರಿಸತೊಡಗಿತು. ತಾವು ಇಲ್ಲಿಗೆ ಬಂದು 17-18 ವರ್ಷಗಳೇ ಆಯ್ತಲ್ವಾ, ಹಿಂದೆ ಇಲ್ಲಿ ಬಹಳಷ್ಟು ಮನೆಗಳು ಖಾಲಿ ಇದ್ದವು. ಇದ್ದ ಕೆಲವೇ ಮಂದಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡೆವು. ಅವರಲ್ಲಿ ತಮ್ಮ ಎದುರು ಮನೆಯಲ್ಲಿ ವಾಸಿಸುತ್ತಿದ್ದ ವಾಗ್ದೇವಿ ಮತ್ತು ತಾನು ಬೇಗನೆ ಒಬ್ಬರಿಗೊಬ್ಬರು ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಮುಂದೆ ಒಳ್ಳೆಯ ಸ್ನೇಹಿತರಾಗಿಯೇ ಬಿಟ್ಟೆವು. ಕೆಲವು ವರ್ಷಗಳು ಕಳೆದ ನಂತರ ಒಬ್ಬೊಬ್ಬರಾಗಿ ಟ್ರಾನ್ಸ್ಫರ್ ಆಗೋ, ಇಲ್ಲ ಮಕ್ಕಳಿಗೆ ದೂರ ದೂರಿನಲ್ಲಿ ಕೆಲಸ ದೊರೆಯಿತೆಂದೋ ಇಲ್ಲಿಂದ ಹೊರಡಲೇಬೇಕಾಯಿತು. ಅಂತೆಯೇ ವಾಗ್ದೇವಿಯು ಕೂಡ ದೂರ ದೂರಿಗೆ ಹೋಗೇ ಬಿಟ್ಟಳು. ಮೊದಮೊದಲು ನಡೆಯುತ್ತಿದ್ದ ಪತ್ರ ವ್ಯವಹಾರ ನಂತರ ಸಂಸಾರದ ಜಂಜಾಟದಲ್ಲಿ ಮುಳುಗಿ ಹೋದಾಗ ಅದು ನಿಂತೇ ಹೋಯಿತು. ಈಗಿನವರ ಹಾಗೆ ಎಲ್ಲರ ಕೈಯಲ್ಲೂ ಆಗ ಮೊಬೈಲ್, ವಾಟ್ಸಪ್, ಫೇಸ್ಬುಕ್ ಅಂತ ಏನೂ ಇರದಿದ್ದುದರಿಂದ ಯಾರ ಸಂಪರ್ಕವೂ ಇಲ್ಲದಂತಾಯಿತು. ಹಿಂದೊಮ್ಮೆ ತಾವಿದ್ದ ಜಾಗದಲ್ಲಿ ನಡೆದ ಯಾವುದೋ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಅವರುಗಳು ಭಾಗವಹಿಸಿದಾಗ ತೆಗೆದ ಫೋಟೋ ಅದಾಗಿತ್ತು. ಅದನ್ನು ಯಾರೋ ಪೇಪರ್ಗೆ ಕಳಿಸಿದ್ರು, ಅದರ ಕಟ್ಟಿಂಗ್ ಇದಾಗಿತ್ತು. ಅದೆಲ್ಲ ಸರಿ, ಆದರೆ ಈಗ ಈ ಫೋಟೋ ಇಲ್ಲಿಗೆ ಹೇಗೆ ಬಂತು ಅನ್ನೋ ಕುತೂಹಲ ಮಾತ್ರ ಬಗೆಹರಿಯುತ್ತಿಲ್ಲವಲ್ಲ ಎಂದು ಅದರ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದಾಗ ಕೆಳಗೆ ಆಡುತ್ತಿದ್ದ ಮಕ್ಕಳು ಹೋ ಎಂದು ಕೂಗಿದ ಶಬ್ದ ಕೇಳಿದ ಅವರು ವಾಸ್ತವಕ್ಕೆ ಬಂದರು. ಒಂದು ಸಂಜೆ ವಾಕ್ ಹೋಗುತ್ತಿದ್ದಾಗ ಎದುರಿಗೆ ಸಿಕ್ಕವರನ್ನು ನೋಡಿದಾಗ ಇವರು ವಾಗ್ದೇವಿಯೇ ಇರಬೇಕಲ್ವಾ ಎಂದು ದೇವಕಿಯವರಿಗೆ ಅನ್ನಿಸಿತು. ಎಷ್ಟೇ ಆದರೂ ಕಾಲವು ಎಲ್ಲರ ಮುಖಚರ್ಯೆಯನ್ನು ಸ್ವಲ್ಪವಾದರೂ ಬದಲಾಯಿಸಿಬಿಟ್ಟಿರುತ್ತಲ್ವಾ. ಆಕೆಯೂ ಇವರನ್ನು ದಿಟ್ಟಿಸಿ ನೋಡಿ ಗುರುತು ಹಿಡಿದಿದ್ದರಿಂದ ಗೆಳತಿಯರಿಬ್ಬರ ಮುಖದಲ್ಲೂ ಸಂತಸ ಉಕ್ಕಿ ಹರಿಯಿತು. ಆತ್ಮೀಯತೆಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಒಂಟಿ ಜೀವನದಿಂದ ಬೇಸತ್ತಿದ್ದ ದೇವಕಿಗೆ ವಾಗ್ದೇವಿ ಈಗ ಇಲ್ಲಿಗೆ ಹಿಂದಿರುಗಿ ಬಂದದ್ದು ತುಂಬ ಖುಷಿ ಕೊಟ್ಟಿತು. ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತು ಮತ್ತೆ ಕಷ್ಟ ಸುಖ ಹಂಚಿಕೊಳ್ಳಲು ತೊಡಗಿದರು. ಮಾತಾಡಿದಷ್ಟು ಮುಗಿಯದಾಯಿತು. ಕತ್ತಲಾಗಿದ್ದನ್ನು ಕಂಡು ಹಿಂದಿರುಗುವಾಗ ಅವರಿಬ್ಬರ ಮುಖ ಮನದಲ್ಲಿ ಸಂತಸದ ಹೊಳೆ ಹರಿಯುತ್ತಿತ್ತು. ಮಕ್ಕಳು ವಿದೇಶಕ್ಕೆ ಹಾರಿ ಹೋಗಿದ್ದರಿಂದ ವಾಗ್ದೇವಿಯು ಮತ್ತೆ ಇಲ್ಲಿಗೆ ಹಿಂದಿರುಗಿ ಬಂದಿದ್ದರು. ಅಲ್ಲಿ ತನ್ನ ಮನೆಯನ್ನು ಒಪ್ಪ ಓರಣವಾಗಿ ಜೋಡಿಸಿಕೊಳ್ಳುತ್ತಿರುವಾಗ ಅದೇಗೋ ತಪ್ಪಿಸಿಕೊಂಡು ಗಾಳಿಯಲ್ಲಿ ಹಾರಿ ಬಂದ ಆ ಪೇಪರ್ ಕಟಿಂಗ್ ಮತ್ತೆ ಆ ಗೆಳತಿಯರ ಸ್ನೇಹ ಸಂಬಂಧವನ್ನು ಒಂದುಗೂಡಿಸುವುದರಲ್ಲಿ ಸಹಕಾರಿಯಾಗಿತ್ತು. ಇದಕ್ಕಲ್ಲವೇ ಹೇಳುವುದು ಭೂಮಿ ದುಂಡಾಗಿದೆ ಎಂದು.
0: ಇದುವರೆಗೆ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆ ಕೇಳಿದಿರಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ.

0: ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237840889 ಎಸ್ಟಿಡ್ ಕೋಡ್ 08 0. ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
4: ಸಿಕ್ಕಿಬಿದ್ರು.
5: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
9: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
8: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ನವಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ, ಇನ್ನು ಮುಂದೆ ಕೇಳಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.
2: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಆತ್ಮೀಯರೇ, ಇಂದು ಆಕಾಶವಾಣಿ ವಿಜಯಪುರ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅಂತೇಳಿ. ಇವರ ಒಂದು ಶಿಕ್ಷಣ MBBS ಹಾಗೂ PG DPHM ಅಂತ ಪದವಿಯನ್ನ ಪಡೆದು ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಅಂತೇಳಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂದು ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಪರಿಹಾರ ಕುರಿತು ಮಾಹಿತಿಯನ್ನ ಕೊಡಲಿದ್ದಾರೆ. ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ.
3: ಧನ್ಯವಾದಗಳು ಸರ್.
2: ಸರ್, ಈಗ ಸಾಕಷ್ಟು ಬಾರಿ ನಾವು ನೀವು ನೋಡ್ತಾ ಇರ್ತೀವಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಕಂಡು ಬರುವಂತ ರೋಗಗಳು ಮತ್ತು ಅದಕ್ಕೆ ಪರಿಹಾರದ ಕುರಿತು ಮಾಹಿತಿಯನ್ನು ಕೊಡ್ತೀರಾ ಸರ್?
3: ಸರ್, ಇಡೀ ವರ್ಷದಲ್ಲಿ ಮಳೆಗಾಲ ಅಂದರೆ ಎಲ್ರಿಗೂ ಒಂದು ಸಂತೋಷದ ವಿಷಯನೇ. ಮಳೆ ಬಂತಂದ್ರೆ ಮಕ್ಕಳು ಮಳೆಯಲ್ಲಿ ಆಟ ಆಡುತ್ತಾ ನೆನೆಯುತ್ತಾ ಸಂತೋಷ ಪಡ್ತಾರೆ. ಆದರೆ ಈ ಸಂತೋಷ ತುಂಬಾ ದಿನ ಇರೋದಿಲ್ಲ. ನಾವು ಮಳೆಗಾಲದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕಾಗ್ತದೆ. ಒಂದು ವೇಳೆ ನಾವು ಅದರಲ್ಲಿ ವಿಫಲವಾದ್ರೆ ಅದರ ಪರಿಸ್ಥಿತಿ ತುಂಬಾ ಗಂಭೀರನೂ ಆಗ್ಬಹುದು ಅಂತ ಇವತ್ತು ಹೇಳ್ತೀನಿ. ಸೊ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳನ್ನು ನಾವು 4 ವಿಭಾಗವಾಗಿ ಬ್ರಾಡ್ಲಿ ವಿ ಕ್ಯಾನ್ ಡಿವೈಡ್ ಸರ್. ಅದರಲ್ಲಿ ಫಸ್ಟ್ ಬರೋದೇ ಮಾಸ್ಕಿಟೋ ಬೋರ್ನ್ ಡಿಸೀಸ್, ಅಂದ್ರೆ ಸೊಳ್ಳೆಗಳಿಂದ ಬರುವಂತಹ ರೋಗಗಳು. ಎರಡನೇದಾಗಿ ಫುಡ್ ಅಂಡ್ ವಾಟರ್ ಬೋರ್ನ್ ಡಿಸೀಸ್, ಅಂದ್ರೆ ಕಲುಷಿತ ಆಹಾರ ಮತ್ತು ಕಲುಷಿತ ನೀರು ಸೇವನೆಯಿಂದ ಬರುವಂತಹ ರೋಗಗಳು. ಮೂರನೇದಾಗಿ ಏರ್ ಬೋರ್ನ್ ಡಿಸೀಸ್, ಗಾಳಿಯ ಮುಖಾಂತರ ಹರಡುವಂತಹ ರೋಗಗಳು. ಕೊನೆಯದಾಗಿ ಈ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂತ ಸ್ಕಿನ್ ರಿಲೇಟೆಡ್ ಡಿಸೀಸ್ ಅಂತೀವಿ ನಾವು, ಅವು ಕೂಡ ಮಳೆಗಾಲದಲ್ಲಿ ಕಂಡು ಬರ್ತವೆ ಸರ್.
2: ಹಾಗಿತ್ತಂದ್ರೆ ಈಗ ನಮ್ಮ ಮೊದಲನೇ ಪ್ರಶ್ನೆ, ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಯಾವುದು ಅಂತೀರಿ?
3: ಸರ್, ಈ ಸೊಳ್ಳೆಗಳಿಂದ ಬರುವಂತಹ, ಸೊಳ್ಳೆ ಕಚ್ಚೋದ್ರಿಂದ ಬರುವಂತಹ ರೋಗಗಳ ಬಗ್ಗೆ ಹೇಳ್ಬೇಕಂದ್ರೆ ಕಾಮನ್ಲಿ ಬರುವಂತಹ ರೋಗಗಳು, ಒಂದು ಮಲೇರಿಯಾ, ಸೆಕೆಂಡ್ ಒಂದು ಡೆಂಗ್ಯೂ, ಮತ್ತೆ ಮೂರನೇದ್ದು ಚಿಕನ್ ಗುಣ್ಯ ಅಂತ ಹೇಳಿ. ಈ ಮೂರು ರೋಗಗಳು ಸೊಳ್ಳೆ ಕಚ್ಚೋದ್ರಿಂದ ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್.
2: ಹಾಗಿತ್ತಂದ್ರೆ ಇವು ಸೊಳ್ಳೆಗಳು ಎಲ್ಲಿ ಬೆಳೀತವೆ ಮತ್ತೆ ಇವು ಹೇಗೆ ಅವುಗಳ ಬೆಳವಣಿಗೆ ಕುರಿತು ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
3: ಎಸ್ ಸರ್. ಈ ಸೊಳ್ಳೆಗಳು ಸಾಮಾನ್ಯವಾಗಿ ನಿಂತ ನೀರಿನಲ್ಲಿ ಬೆಳೀತವು, ಕೊಳಚೆ ನೀರಿನಂತೂ ಅಲ್ಲಿ ಬೆಳೆದೇ ಬೆಳೀತವು. ಇವನ್ ಇವು ಸ್ವಚ್ಛ ನೀರಿನಲ್ಲೂ ಕೂಡ ಕೆಲವು ಸೊಳ್ಳೆಗಳು ಉತ್ಪತ್ತಿ ಆಗ್ತವು. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸರ್ ತತ್ತಿ ಇಡ್ತಾವು. ಅವು ಒಂದ್ಸಲ ತತ್ತಿ ಇಟ್ಟಾಗ ಸಾವಿರಾರು ತತ್ತಿಗಳನ್ನ ಇಡ್ತಾವೆ ಸರ್. ಅವು ಯೂಶುವಲಿ ಈ ಕಂಟೆ ನೀರು ತುಂಬಿದಂತ ಏನು ನಾವು ಬ್ಯಾರಲ್ಸ್ ಆಮೇಲೆ ಸಿಮೆಂಟ್ ಟ್ಯಾಂಕ್ ಇರ್ತದಲ್ಲ, ಒಳಗಿನ ಭಾಗದಲ್ಲಿ ತತ್ತಿ ಇಡ್ತಾವು. ಆ ತತ್ತಿಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಅವು ಲಾರ್ವಾ ಅಂತ ಆಗ್ತಾವ ಸರ್. ಒಂದರಿಂದ ಎರಡು ದಿವಸ ಒಳಗೆ ಲಾರ್ವಾ ಅಂತ ಕನ್ವರ್ಟ್ ಆಕ್ಕವು. ಲಾರ್ವಾ ಏನಾಗ್ತದ, ಮುಂದೆ ದಿನ ಕಳೆದಂಗೆ ಎರಡು ದಿವಸದಲ್ಲಿ ಅದು ಪ್ಯೂಪಾ ಅಂತ ಒಂದು ಸ್ಟೇಜ್ಗೆ ಬರುತ್ತೆ. ಆ ಪ್ಯೂಪಾ ಪುನಃ ಮತ್ತೆ 2-3 ದಿವಸದಲ್ಲಿ ಅದು ಅಡಲ್ಟ್ ಮಾಸ್ಕಿಟೋ, ಅಂದ್ರೆ ವಯಸ್ಕ ಒಂದು ಸೊಳ್ಳೆ ಆಗಿ ಹಾರಾಡಕ್ ಶುರು ಮಾಡ್ತದೆ ಸರ್. ಈ ರೀತಿ ಅವುಗಳ ಒಂದು ಉತ್ಪತ್ತಿ ಬೆಳವಣಿಗೆ ಆಗ್ತದೆ ಸರ್.
2: ಮತ್ತೆ ಈಗ ಸಾಕಷ್ಟು ಬಾರಿ ನಾವು ನೋಡ್ತಾ ಇರ್ತೇವೆ, ನೀವು ನೋಡ್ತಾ ಇರ್ತೀರಿ, ಸೊಳ್ಳೆಗಳಿಂದ ರೋಗಗಳು ಬರ್ತವೆ, ಡೆಂಗ್ಯೂ, ಚಿಕನ್ ಗುನ್ಯ. ಈ ಆರೋಗ್ಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಇರುವಂತಹ ಸವಲತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟರೆ ಒಳ್ಳೇದನ್ಸುತ್ತೆ ಸರ್.
3: ಸರ್, ಆರೋಗ್ಯ ಇಲಾಖೆಯಿಂದ ಈ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಮೇನ್ಲಿ ನಮ್ಮ ಮಲೇರಿಯಾ ಯೂನಿಟ್ ಅಂತ ಇರುತ್ತೆ ನಮ್ಮಲ್ಲಿ, NVBDCP ಅಂತ ಕರಿತೀವಿ ನಾವು, ಅಂದ್ರೆ ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಯೂನಿಟ್ ಅಂತ ಒಂದಿರುತ್ತೆ ಸರ್. ಅದಕ್ಕೆ ಒಬ್ಬರು ಜಿಲ್ಲಾ ಮಟ್ಟದ ಅಧಿಕಾರಿನೂ ಇರ್ತಾರೆ, ಅವರ ನಿಯಂತ್ರಣದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಆರೋಗ್ಯ ಇಲಾಖೆಯಿಂದ ಕೊಡೋ ಸೌಲಭ್ಯಗಳು ಏನಂದ್ರೆ, ನಮ್ಮಲ್ಲಿ ಆಶಾ ಕಾರ್ಯಕರ್ತೆ ಅಂತ ಇರ್ತಾರೆ ಸರ್. ಅವರು ಮನೆ ಮನೆಗೆ ತೆರಳಿ ಗ್ರಾಮೀಣ ಭಾಗದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಅಥವಾ ಇವನ್ ಪಟ್ಟಣ ಪ್ರದೇಶಗಳ ಸ್ಲಮ್ಗಳಲ್ಲಿರ್ಬೋದು, ಅವರು ಪ್ರತಿದಿನ ಮನೆ ಮನೆಗೆ ತೆರಳಿ ಲಾರ್ವಾ ಸರ್ವೆ ಅಂತ ಅವ್ರು ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಮನೆಗೆ ಹೋಗಿ ಅಲ್ಲಿ ನೀರಿನ ಕಂಟೈನರ್ಸ್ ಏನಿರುತ್ತಲ್ಲ, ನೀರು ಶೇಖರಣೆ ಮಾಡಿರುವಂತಹ ಕಂಟೈನರ್ಸ್, ಬ್ಯಾರಲ್ ಇರ್ಬೋದು, ಟ್ಯಾಂಕ್ ಇರ್ಬೋದು, ಅವನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ನೋಡಿ ಅದರಲ್ಲಿ ಸೊಳ್ಳೆಗಳಿದ್ರೆ ಅದನ್ನ ಅವರು ಮನೆ ಮಾಲೀಕರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಅವರು ಕೊಟ್ಟು ಅದನ್ನ ನೀರು ಖಾಲಿ ಮಾಡಿಸಿ ಪುನಃ ಅದನ್ನ ಪೂರ್ತಿ ಒಣಗುವಂತೆ ಮಾಡಿ ಆಮೇಲೆ ನೀರು ತುಂಬಿಸಕ್ಕೆ ಹೇಳ್ತಾರೆ. ಇದು ಒಂದು ಸರ್. ಇದಾದ್ಮೇಲೆ ನೆಕ್ಸ್ಟ್ ಈ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಕೆಲವೊಂದು ಸ್ಪ್ರೇಗಳನ್ನು ಮಾಡ್ತೀವಿ, ಫಾಗಿಂಗ್ ಅಂತ ಕಾರ್ಯಕ್ರಮ ಮಾಡ್ತೀವಿ ಸರ್. ಹೊಗೆ ನೀವು ನೋಡಿರ್ಬೋದು. ಸೊ ಅದರಲ್ಲಿ ಆ ಸೊಳ್ಳೆಗಳನ್ನ ಅದನ್ನ ಕೊಲ್ಲುವಂತ ಒಂದು ಇದು ಅದು. ಅದು ಬಿಟ್ಟು ಲಾರ್ವಿ ಸೈಡಲ್ ಸ್ಪ್ರೇ ಅಂತ ಸಿಗುತ್ತೆ ಸರ್. ಈಗ ಆ ಸ್ಪ್ರೇ ಮಾಡಿದ್ರು ಕೂಡ ಲಾರ್ವಾಗಳು ನಾಶವಾಗ್ತದೆ. ಆಮೇಲೆ ಎಲ್ಲಾದ್ರೂ ನೀರು ನಿಂತಿದ್ರೆ, ದೊಡ್ಡ ತೆಗ್ಗದ ನೀರು ನಿಂತಂದ್ರೆ ಅಲ್ಲಿ ಏನ್ ಮಾಡ್ತಾರೆ ನಮ್ಮವ್ರು ಹೋಗಿ ಅವಕ್ಕೆ

0: ಲಾರ್ವಿ ಸೈಡ್ ಅಲ್ಲಿ ಕೆಮಿಕಲ್ ಸಿಗ್ತದೆ ಸರ್, ಅದನ್ನ ಅದರಲ್ಲಿ ನೀರಲ್ಲಿ ಹಾಕಿದ್ರೆ ಆ ಸೊಳ್ಳೆಗಳ ಲಾರ್ವಾಗಳು ಪೂರ್ತಿ ಅವು ಸತ್ತು ಹೋಗ್ತದೆ ಸರ್. ಇವೆಲ್ಲ ನಮ್ಮ ಆರೋಗ್ಯ ಇಲಾಖೆಯಿಂದ ಮಾಡ್ತಾರೆ. ಮತ್ತೆ ನಮ್ಮಲ್ಲೆಲ್ಲ ಈ ಡೆಂಗ್ಯೂ ಟೆಸ್ಟಿಂಗ್ ಕಿಟ್ ಅಂತ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವು. ಆಮೇಲೆ ಮಲೇರಿಯಾ ಬಂದಾಗ ಬ್ಲಡ್ ಸ್ಮಿಯರ್ ತೆಗಿತಾರೆ, ಅವರಿಗೆ ಕ್ಲೋರೋಕ್ವಿನ್ ಮಾತ್ರೆಗಳನ್ನ ಕೊಡ್ತೀವಿ. ಇವೆಲ್ಲ ಕಾರ್ಯಕ್ರಮಗಳು ಆರೋಗ್ಯ ಇಲಾಖೆಯಿಂದ ನಡೀತದೆ. ಮತ್ತೆ ಅದರಲ್ಲದೆ ಅವೇರ್ನೆಸ್ ಕಾರ್ಯಕ್ರಮ ಸರ್, IEC ಅಂತ ಕರಿತೀವಿ ನಾವು, ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್. ಎಲ್ಲ ಸಾರ್ವಜನಿಕರಿಗೆ ಈ ರೋಗಗಳ ಬಗ್ಗೆ ನಾವು ಆಗಿಂದಾಗೆ ತಿಳುವಳಿಕೆ ಕೊಡ್ತೀವಿ ಸರ್. ಶಾಲಾ ಮಕ್ಕಳಿಗೆ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವ ಕಾರ್ಯಕ್ರಮ ಕೂಡ ನಮ್ಮ ಆರೋಗ್ಯ ಇಲಾಖೆ ನಡೀತಾ ಇರುತ್ತೆ ಸರ್.
1: ಅಂದ್ರೆ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಹೋಗಿ
0: ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಅಂಗನವಾಡಿಯಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತೀವಿ ಸರ್.
1: ಈಗ ತಾವಾಗಲೇ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಕಂಡು ಬರುವಂತ ರೋಗಗಳ ಬಗ್ಗೆ ಒಂದಿಷ್ಟು ನಾವು ಚರ್ಚಿಸುವುದಾದರೆ, ಚಿಕನ್ ಗುನ್ಯಾ ಮತ್ತು ಮಲೇರಿಯಾ, ಡೆಂಗ್ಯೂ ಇವೆಲ್ಲ ಬರ್ತಾವ ಅಂತ ಹೇಳಿದ್ರೆ, ಇವನ್ನ ನಾವು ಇವುಗಳ ಲಕ್ಷಣ ಹೇಗಿರ್ತವೆ ಮತ್ತು ಸಾರ್ವಜನಿಕರು ಹೇಗೆ ಗುರುತಿಸುವುದು?
0: ಸರ್, ಕಾಮನ್ಲಿ ಈ ಮೂರು ಡಿಸೀಸ್ ಅಲ್ಲಿ ಜ್ವರ ಬರುವುದು ಸಾಮಾನ್ಯ. ಈಗ ಫಾರ್ ಎಕ್ಸಾಂಪಲ್ ಮಲೇರಿಯಾ ಬಗ್ಗೆ ಹೇಳ್ಬೇಕಂದ್ರೆ, ಆ ಮಲೇರಿಯಾ ಫಿಮೇಲ್ ಅನಾಫಿಲಿಸ್ ಮಾಸ್ಕಿಟೋ, ಸೊಳ್ಳೆ ಕಚ್ಚೋದ್ರಿಂದ ಮಲೇರಿಯಾ ಬರ್ತದ. ಮಲೇರಿಯಾ ಬಂದ ತಕ್ಷಣ ಒಂದ್ ಅಥವಾ ಎರಡು ದಿವಸದೊಳಗ ಆ ವ್ಯಕ್ತಿಗೆ ಜ್ವರ ಶುರು ಆಗ್ತದೆ ಸರ್. ಜ್ವರ ಎಂತದಿರ್ತದಪ್ಪ ಅಂದ್ರೆ, ಜ್ವರದೊಂದಿಗೆ ಚಿಲ್ಸ್ ಅಂದ್ರೆ ಚಳಿ ಬರ್ತದೆ ಸರ್. ಇದು ಎಷ್ಟು ಚಳಿ ಎಷ್ಟು ಗಂಭೀರ ಇರ್ತದಪ್ಪ ಅಂದ್ರೆ, ಕೆಲವೊಂದ್ಸಲ 4-5 ನಾವು ಕಂಬಳಿ ಹೊತ್ಕೊಂಡ್ರು ಕೂಡ ಚಳಿ ಕಡಿಮೆ ಆಗೋದಿಲ್ಲ, ಆ ತರ ಚಳಿ ಹುಟ್ಟುತ್ತದೆ. ನೆಕ್ಸ್ಟ್ ಹೆಡೇಕ್ ಇರ್ತದೆ, ಇದ್ರಾಗ ತಲೆನೋವು. ಆಮೇಲೆ ಕೆಲವೊಂದು ಸಿವಿಯರ್ ಕೇಸಸ್ ಅಲ್ಲಿ ಅಂದ್ರೆ ರೋಗ ಉಲ್ಬಣಗೊಂಡ್ರೆ ವಾಮಿಟಿಂಗ್, ವಾಂತಿ ಕೂಡ ಆಗ್ಬಹುದು. ಇವೆಲ್ಲ ಲಕ್ಷಣಗಳು ಮಲೇರಿಯಾದಲ್ಲಿ ಕಂಡು ಬರ್ತಾವ ಸರ್. ನೆಕ್ಸ್ಟ್ ಚಿಕನ್ ಗುನ್ಯಾ ಬಗ್ಗೆ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲೂ ಕೂಡ ಹೈ ಗ್ರೇಡ್ ಫೀವರ್ ಇರ್ತದೆ. ಮೇನ್ ಚಿಕನ್ ಗುನ್ಯಾ ನಾವು ಡಿಫ್ರೆನ್ಶಿಯೇಟ್ ಯಾವ ತರ, ಅದಕ್ಕೆ ವ್ಯತ್ಯಾಸ ಯಾವ ತರ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲಿ ಜಾಯಿಂಟ್ ಪೇನ್ ಇರ್ತದೆ ಸರ್, ಸಂಧುಗಳಲ್ಲಿ ನೋವಿರುತ್ತೆ. ನಾವೆಲ್ಲ ಅನುಭವಿಸಿದ್ವಿ ಇಡೀ ಕರ್ನಾಟಕದಲ್ಲಿ. 2005 ಚಿಕನ್ ಗುನ್ಯಾ ಉಲ್ಬಣಗೊಂಡಿತ್ತು. ಆ ಸಂದರ್ಭದಲ್ಲಿ ಆ ನೋವು ಯಾವ ರೀತಿ ಇರುತ್ತಂದ್ರೆ, ಆ ರೋಗಿಗೆ ಎದ್ದು ನಿಲ್ಲಕ್ಕೂ ಆಗಲ್ಲ, ಅಷ್ಟು ನೋವಿರುತ್ತೆ. ಆಮೇಲೆ ಈ ನೋವು ಜ್ವರ ಕಡಿಮೆ ಆದ್ಮೇಲೂ ಕೂಡ ನೋವು ಸುಮಾರು 1-6 ಆ ಜಾಯಿಂಟ್ ಪೇನ್ ಹೋಗಲ್ಲ, ನೋವು ಇದ್ದೇ ಇರ್ತದ ಅದು. ಸೊ ಇವೆಲ್ಲ ಇದು ಚಿಕನ್ ಗುನ್ನೆ ಸೆಲ್ಫ್ ಲಿಮಿಟಿಂಗ್ ಸರ್, ಅದಕ್ಕೆ ಏನು ಟ್ರೀಟ್ಮೆಂಟ್ ಇರಲ್ಲ, ಜಸ್ಟ್ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡ್ಬೇಕು ನಾವು ಅಷ್ಟೇ. ನೋವಿಗೆ ನೋವಿನ ವರ್ಕ್ ಇದನ್ನ ಕೊಡ್ಬೇಕು. ಆಮೇಲೆ ಡಿಹೈಡ್ರೇಷನ್ ಆಗಿರ್ತದೆ, ಅದಕ್ಕೆ ನಾವು ಐವರ್ ಫುಡ್ಸ್ ಎಲ್ಲ ಏನು ಹಚ್ತೀವಲ್ಲ, ಆ ತರ ನೀರು, ಪೇಷಂಟಿಗೆ ನೀರು ಜಾಸ್ತಿ ಕುಡಿ ಅಂತ ನಾವು ಹೇಳ್ತೀವಿ. ಈ ಎಲ್ಲ ಕ್ರಮಗಳನ್ನು ನಾವು ಚಿಕನ್ ಗುನ್ನೆದ ತಗೋತೀವಿ. ಮೂರನೇದು ಡೆಂಗ್ಯೂ ಬಗ್ಗೆ ಹೇಳ್ಬೇಕಂದ್ರೆ, ಡೆಂಗ್ಯೂ ಅಂತ ಕೇಳಿದ ತಕ್ಷಣ ಎಲ್ಲರೂ ಗಾಬರಿಗೊಳ್ತಾರೆ ಸರ್. ಯಾಕಂದ್ರೆ ಅದು ಒಂದು ಮಾರಣಾಂತಿಕ ಕಾಯಿಲೆನೂ ಕೂಡ ಹೌದು, ಬಟ್ ಎಲ್ಲಾ ಡೆಂಗ್ಯೂ ಮಾರಣಾಂತಿಕ ಆಗಿರುವುದಿಲ್ಲ ಸರ್. ಡೆಂಗ್ಯೂ ಒಳಗೆ ಮೇನ್ ಏನಪ್ಪಾ ಅಂದ್ರೆ ಜ್ವರ, ಅದರಲ್ಲೂ ಕೂಡ ಜ್ವರ ಇರ್ತದೆ, ಹೈ ಗ್ರೇಡ್ ಫೀವರ್ ಇರ್ತದೆ, ತೀವ್ರ ಜ್ವರ ಬರೋದು. ಆಮೇಲೆ ಅದರಲ್ಲೂ ಕೂಡ ಬಾಡಿ ಹಾಕಿರ್ತದೆ, ಜಾಯಿಂಟ್ ಪೇನ್ ಇರುತ್ತೆ. ಮೇನ್ಲಿ ಡೆಂಗ್ಯೂವನ್ನು ನಾವು ಗುರುತಿಸೋದು ಎದ್ರ ಮ್ಯಾಗ ಅಂದ್ರೆ, ರಕ್ತ ತಪಾಸಣೆ ಮಾಡಿದಾಗ ಪ್ಲೇಟ್ಲೆಟ್ ಅನ್ನುವಂತ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿರ್ತದೆ ಸರ್. ಇಲ್ಲ ಸರ್, ಪ್ಲೇಟ್ಲೆಟ್ ಬೇರೆ, ಈ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ ಅಂತ ಇರುತ್ತೆ. ಪ್ಲೇಟ್ಲೆಟ್ ಏನಪ್ಪಾ ಕೆಲಸ ಮಾಡುತ್ತೆ ಅಂದ್ರೆ, ಪ್ಲೇಟ್ಲೆಟ್ ಮನುಷ್ಯನಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಕಾರಿ ಮಾಡ್ತದೆ ಅದು. ಸೊ ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಆತಪ್ಪ ಅಂದ್ರೆ, ಆ ಮನುಷ್ಯನಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಸರ್.
1: ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ಎಷ್ಟು ಇರಬೇಕು?
0: ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ನಾರ್ಮಲ್ ಮನುಷ್ಯನಲ್ಲಿ 1.5-4 ಇರಬೇಕು ಸರ್. ಅದು 1.5 ಒಳಗಡೆ ಬಂತಪ್ಪ ಅಂದ್ರೆ, ವಿ ಶುಡ್ ಇಟ್ ರೇಸಸ್ ಅವರ್ ಕನ್ಸರ್ನ್, ಅಂದ್ರೆ ಒಂದು ನಾವು ಎಚ್ಚರಿಕೆ ಕೊಡ್ಬೇಕಾಗ್ತದೆ ಅವಾಗ. ಸೊ 1-1.5 ಒಳಗೆ ಬಂದ್ರೆ ನಾವು ಸಾಮಾನ್ಯ ಟ್ರೀಟ್ಮೆಂಟ್ ತಗೊಂಡ್ರು ಆರಾಮ ಆಗ್ತದೆ, ಇಲ್ಲಂತಿಲ್ಲ. ಬಟ್ 1 ಒಳಗಡೆ ಬಂದು ಕೌಂಟ್, 1 ಒಳಗಡೆ ಬಂತು, 50,000 ಮೇಲೆ ಇದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಸರ್ ಅವಾಗ. ಆಮೇಲೆ ಇನ್ನೂ 50,000 ಒಳಗೆ ಬಂತಪ್ಪ ಅಂದ್ರೆ, ಇಟ್ ಈಸ್ ಅ ಇಂಡಿಕೇಶನ್ ಟು ಅಡ್ಮಿಟ್ ದ ಪೇಷಂಟ್ ಇನ್ ICU. ಅವಾಗೆಲ್ಲ IV ಫ್ಲೂಯಿಡ್ಸ್ ಎಲ್ಲ ಕೊಡ್ಬೇಕಾಗ್ತದೆ, ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡ್ಬೇಕಾಗ್ತದೆ, ರಕ್ತವನ್ನು ಕೂಡ ಹಾಕ್ಬೇಕಾಗ್ತದೆ ಸರ್ ಅವಾಗ.
1: ಆಮೇಲೆ ಈಗ ಆಗ್ಲೇ ನನಗೆ ನೀವು ಮಾಹಿತಿ ಕೊಡ್ತಾ ಇದ್ರಿ, ನೀರಿನಿಂದ ಮತ್ತು ಕಲುಷಿತವಾದಂತ ಒಂದು ವಾತಾವರಣದಿಂದ ಕೂಡ ಬರುವಂತ ರೋಗಗಳು ಇದ್ದಾವೆ ಅಂತ ಹೇಳಿ
0: ಸರ್.
1: ಅದಕ್ಕೆ ಈಗ ನೀರಿನಿಂದ ಮತ್ತು ಈ ಕಲುಷಿತವಾದಂತ ಆಹಾರದಿಂದ ಬರುವಂತ ರೋಗಗಳ ಬಗ್ಗೆ ಯಾವುವು ಮತ್ತು ಅವುಗಳ ಲಕ್ಷಣ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ಸರ್?
0: ಸರ್, ಈಗ ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನಿಂದ ಬರುವಂತಹ ರೋಗಗಳ ಬಗ್ಗೆ ಹೇಳ್ಬೇಕಂದ್ರೆ, ಇದು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳೇ ಹೌದು. ಇದರಲ್ಲಿ ಮೇನ್ ಟೈಫಾಯ್ಡ್ ಮತ್ತು ಹೆಪಟೈಟಿಸ್ ಎ ಅಂತ ನಾವು ಕರಿತೀವಿ, ಆಮೇಲೆ ಕಾಲ್ರಾ, ಈ ಮೂರು ರೋಗಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್. ಇದರಲ್ಲಿ ಟೈಫಾಯ್ಡ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ರೋಗ. ಇದು ಸಾಲ್ಮೋನೆಲ್ಲ ಟೈಫಿ ಮತ್ತು ಸಾಲ್ಮೋನೆಲ್ಲ ಪ್ಯಾರಾಟೈಫಿ ಅನ್ನುವಂತ ಬ್ಯಾಕ್ಟೀರಿಯಾದಿಂದ ಇದು ಟೈಫಾಯ್ಡ್ ರೋಗ ಬರುತ್ತೆ. ಇದರಲ್ಲೂ ಕೂಡ ಮೇನ್ಲಿ ಲಕ್ಷಣಗಳ ಬಗ್ಗೆ ಹೇಳ್ಬೇಕಂದ್ರೆ, ಹೈ ಗ್ರೇಡ್ ಫೀವರ್ ಇರುತ್ತೆ ಸರ್, ತಲೆನೋವು, ಪೇಷಂಟ್ಗೆ ವಾಂತಿ ಆಗ್ಬಹುದು, ಮೈಕೈ ನೋವಾಗುತ್ತೆ. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಮೈ ಮೇಲೆ ಒಂದು ಗಾದ್ರಿ, ರ್ಯಾಶ್ ಅಂತೀವಲ್ಲ ನಾವು, ರ್ಯಾಶಸ್ ಕೂಡ ಹೇಳ್ಬಹುದು ಸರ್. ಆಮೇಲೆ ಎರಡನೇದಾಗಿ ಹೆಪಟೈಟಿಸ್ ಎ ಬಗ್ಗೆ ಹೇಳ್ಬೇಕಂದ್ರೆ, ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಇದು ಒಂದು ರೋಗ. ಇದು ಕೂಡ ಕಲುಷಿತ ನೀರು ಮತ್ತು ಕಲುಷಿತ ಆಹಾರ

0: ಸೇವಿಸುವುದರಿಂದ ಬರುತ್ತೆ. ಇದು ಹೆಪಟೈಟಿಸ್ ಎ ಅನ್ನೋದು ಒಂದು ವೈರಸ್ ಸರ್. ಇದು ಆಗ್ಲೇ ನಾನು ಹೇಳಿದೆ, ಟೈಫಾಯ್ಡ್ ಬರೋದು ಬ್ಯಾಕ್ಟೀರಿಯಾದಿಂದ, ಇದು ಹೆಪಟೈಟಿಸ್ ಎ ಬರುವುದು ಒಂದು ವೈರಸ್ ಇಂದ. ಇದು ವೈರಸ್. ಸೊ ಇದರಲ್ಲಿ ಮೇನ್ ಲಕ್ಷಣಗಳ ಬಗ್ಗೆ ಹೇಳ್ಬೇಕಂದ್ರೆ, ಹಸಿವೆ ಕಡಿಮೆ ಆಗ್ತದೆ ಸರ್, ರೋಗಿಗೆ ಹಸಿವು ಆಗಲ್ಲ. ಆಮೇಲೆ ನಾಸಿ ಅಂದ್ರೆ ವಾಂತಿಯ ಒಂದು ಮಾಡೋ ತರ ಅನಿಸ್ತದ ಅವಂಗ. ಕೆಲವೊಂದು ಸಂದರ್ಭಗಳಲ್ಲಿ ವಾಂತಿ ಅತಿಯಾದ ಬಂದಾಗ ಆಗೋದು ಒಂದ್ ಬೇರೆ, ನಾಸಿ ಅಂದ್ರೆ ವಾಂತಿ ಬಂದಂಗ ಆಗುತ್ತೆ ಸರ್. ಒಮ್ಮೆ ಕೆಲವೊಂದ್ಸಲ ವಾಂತಿ ಆಗ್ತದ. ಆಮೇಲೆ ಹೊಟ್ಟೆ ನೋವು ಇರುತ್ತೆ ಸರ್ ಇದ್ರಾಗ, ಅಬ್ಡೋಮಿನಲ್ ಪೇನ್. ಆಮೇಲೆ ಇನ್ನೂ ಸೀರಿಯಸ್ ಆತಪ್ಪ ಅಂದ್ರೆ ಜಾಂಡಿಸ್, ಕಾಮಾಲಿ ಅಂತ ಏನ್ ಕರಿತೀವಲ್ಲ, ಆ ಒಂದು ಕಾಮಾಲಿ ಬರುವಂತ ಸಾಧ್ಯತೆ ಕೂಡ ಇದರಲ್ಲಿ ಇರ್ತದ ಸರ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಬಂದ್ಬಿಟ್ಟು ಕಾಲೆರಾ ಸರ್. ಕಾಲೆರಾ ಕೂಡ ಅದು ಒಂದು ಗಂಭೀರ ರೋಗನೇ. ಇದರಲ್ಲಿ ಇದು ಕೂಡ ಒಂದು ಬ್ಯಾಕ್ಟೀರಿಯಾ, ವಿಬ್ರಿಯೋ ಕಾಲೆರೆ ಅನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಇದು ರೋಗವಾಗಿದೆ. ಇದರಲ್ಲೂ ಕೂಡ ಏನದ ಫೀವರ್ ಇರುತ್ತೆ ಸರ್ ಪೇಷಂಟ್ ಗೆ. ಮೇನ್ ಇದು ಕಾಲ್ರಾವನ್ನು ನಾವು ಯಾವ ರೀತಿ ಪತ್ತೆ ಹಚ್ಚಬಹುದು ಅಂದ್ರೆ, ಡಯೇರಿಯಾ ಇರುತ್ತೆ ಸರ್, ಲೂಸ್ ಮೋಷನ್, ಬೇದಿ. ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ, ರೈಸ್ ವಾಟರ್ ಸ್ಟೂಲ್ಸ್ ಅಂತ ಕರಿತೀವಿ ನಾವು. ಈ ಅಕ್ಕಿ ಗಂಜಿ ತರ ಪೇಷಂಟ್ ಮಲವಿಸರ್ಜನೆ ಶುರು ಆಗುತ್ತೆ. ಇದು ಮೂರು ಲಕ್ಷಣಗಳು ಸರ್.
1: ಇವೆಲ್ಲ ಲಕ್ಷಣಗಳು ಕಂಡು ಬಂದ್ರೆ ನಾವು ಅದನ್ನ ಕಾಲ್ರಾ
0: ಅಂತ ಹೇಳ್ಬೋದು ಸರ್.
1: ಹೇಳ್ಬೋದು.
0: ಎಸ್ ಸರ್.
1: ಮತ್ತೆ ಈಗ ನಾವು ಬೇಸಿಗೆಯನ್ನು ಮುಗಿಸಿ ಈ ಮಳೆಗಾಲದಲ್ಲಿ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ. ಈ ಮಳೆಗಾಲದಲ್ಲಿ ನೆಗಡಿ ಮತ್ತೆ ಫ್ಲೂ ಮತ್ತೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಡಬಹುದಲ್ಲ ಸರ್?
0: ಎಸ್ ಸರ್. ಇವಾಗ ನಾವು ನೀವ್ ಕೇಳಿದಂಗೆ, ಇವಾಗ ನಾವು ಏರ್ ಬಾರ್ನ್ ಡಿಸೀಸ್ ಅಂತ ಕರಿತೀವಿ ಸರ್. ಇವೆಲ್ಲ ಗಾಳಿಯಿಂದ ಹರಡುವಂತ ರೋಗಗಳು ಸರ್ ಇವು. ಈಗ ಮನುಷ್ಯ ಕೆಮ್ಮಿದಾಗ, ಸೀನಿದಾಗ ಆ ವೈರಸ್, ಆ ಬ್ಯಾಕ್ಟೀರಿಯಾ ಅದು ಗಾಳಿಯಲ್ಲಿ ಎಲ್ಲ ಕಡೆ ಪಸರಿಸಿಬಿಡ್ತದೆ ಸರ್. ಅಲ್ಲಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿ ಅದನ್ನ ಉಸಿರಾಟದ ಮೂಲಕ ಅವನು ತನ್ನೊಳಗೆ ಇದು ಹೇಳ್ಕೊಂಡಾಗ, ಶ್ವಾಸಕೋಶದ ಮುಖಾಂತರ ಅವನಿಗೆ ಅದು ರೋಗ ಬರೋದು ಸಾಮಾನ್ಯ. ಈಗ ನಾನು ಹೇಳಿದ್ವಿ ನೆಗಡಿ, ಕಾಮನ್ ಕೋಲ್ಡ್ ಅಂತ ಕರಿತೀವಿ ಸರ್ ನಾವು ನೆಗಡಿ. ಈ ಮಳೆಗಾಲ ಶುರು ಆತಪ್ಪ ಅಂದ್ರೆ ಎಲ್ಲರಿಗೂ, ಸಣ್ಣ ಮಕ್ಕಳಿಗಿರ್ಬೋದು, ವಯಸ್ಕರಿಗಿರ್ಬೋದು, ಎಲ್ರಿಗೂ ಕೂಡ ನೆಗಡಿ ಬರೋದು ಸಾಮಾನ್ಯ. ಇದು ಒಂದು ಸಾಮಾನ್ಯ ವೈರಸ್ ನಿಂದ ಬರುವಂತ ಕಾಯಿಲೆ ಇದೆ ಸರ್ ಇದು. ಆದ್ರೆ ಇದು ಹೈಲಿ ಕಂಟ್ಯಾಜಿಯಸ್. ಕಂಟ್ಯಾಜಿಯಸ್ ಅಂದ್ರೆ ಹೈಲಿ ಸಾಂಕ್ರಾಮಿಕ ರೋಗ ಇದು. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ತುಂಬಾ ಅಧಿಕವಾಗಿರ್ತದೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ ಸರ್, ಮತ್ತೆ ವಯಸ್ಕರಲ್ಲಿ, ಈ ವೃದ್ಧರು ಇರ್ತಾರಲ್ಲ ಅವರಲ್ಲಿ ಕೂಡ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ರೋಗಗಳು ಅವರಿಗೆ ಬಾಧಿಸುವುದು ಅತ್ಯಂತ ಸರ್ವೇ ಸಾಮಾನ್ಯ. ಆಮೇಲೆ ಇನ್ನೊಂದು ಫ್ಲೂ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಫ್ಲೂ ಕೂಡ ಒಂಥರ ಅದು ಕಾಮನ್ ಕೋಲ್ಡ್ ತರಾನೇ, ಬಟ್ ಅದು ಸ್ವಲ್ಪ ಸಿವಿಯರ್, ಗಂಭೀರ ರೂಪದಲ್ಲಿ ಇರುವಂತದಕ್ಕೆ ನಾವು ಫ್ಲೂ ಅಂತ ಕರಿತೀವಿ. ಇದು ಕೂಡ ಹರಡುವುದು ಗಾಳಿಯ ಮುಖಾಂತರನೇ. ರೋಗಿ ಸೀನಿದಾಗ, ಕೆಮ್ಮಿದಾಗ ಅಥವಾ ಉಗುಳಿದಾಗ ಅವನ ಒಂದು ಏನು ಇದು ಇರ್ತಲ್ಲ, ಡ್ರಾಪ್ಲೆಟ್ಸ್ ಅಂತೀವಿ ಸರ್, ಡ್ರಾಪ್ಲೆಟ್ ಇನ್ಫೆಕ್ಷನ್, ಅದರ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗಗಳು ಸರ್ ಇವೆರಡು.
1: ಮತ್ತೆ ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಮಳೆಗಾಲದಲ್ಲಿ ಹೊಲದಲ್ಲಿ ಗಾಳಿಗೆ ಜೋರಾದ ಗಾಳಿ ಸಂದರ್ಭದಲ್ಲಿ ವಿದ್ಯುತ್ತಿನ ವೈರ್ಗಳು ಕಟ್ ಆಗಿರ್ತವೆ, ಆಮೇಲೆ ವೋಲ್ಟೇಜ್ ವೇರಿಯೇಷನ್ ಆಗ್ತಾ ಇರ್ತದೆ. ಮತ್ತೆ ಈಗ ಮಳೆ ಆಯ್ತಂದ್ರೆ ಹೊಲದಲ್ಲಿ ಸ್ವಲ್ಪ ಹೊಲ ಮತ್ತು ಹೊಲದ ಸುತ್ತಮುತ್ತು ಹಚ್ಚ ಹಸಿರಾಗಿರೋದ್ರಿಂದ ಸ್ನೇಕ್ ಬೈಟ್ ಆಗುವಂತ ಚಾನ್ಸಸ್ ಇರ್ತದೆ. ಹಿಂಗೆಲ್ಲ ಇದ್ದಾಗ ಸ್ವಲ್ಪ ರೈತರಿಗೆ ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು, ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ ಸರ್?
0: ಎಸ್ ಸರ್, ಒಳ್ಳೆ ಪ್ರಶ್ನೆ ಸರ್. ಸರ್, ಈಗ ಮಳೆಗಾಲದಲ್ಲಿ ನಾನು ಇದುವರೆಗೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ವಿ, ಇನ್ನು ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೆಯದು. ಮಳೆಗಾಲದಲ್ಲಿ ಕೆಲವೊಂದು ಸಂಭವಿಸಬಹುದಾದ ಕೆಲವೊಂದು ಇತರೆ ಅಪಾಯಗಳಂತ ಹೇಳ್ತೀವಿ ನಾವು. ಅದರಲ್ಲಿ ಮೊದಲೇದಾಗಿ ತಾವು ಹೇಳಿದ ಸಿಡಿಲು. ಈ ಮಳೆ ಶುರು ಆತಪ್ಪ ಅಂದ್ರೆ ಸಿಡಿಲು ಗುಡುಗಂತೂ ಕಾಮನ್ ಆಗಿ ಬಂದೇ ಬರುತ್ತೆ ಸರ್. ಆ ಗುಡುಗು ಮಿಂಚಿನ ಸಮಯದಲ್ಲಿ ನಾವು ಗಿಡಗಳ ಕೆಳಗೆ ನಿಂದಿರಬಾರದು ಸರ್. ಆಮೇಲೆ ಬಯಲು ತೆರೆದ ಮೈದಾನದಲ್ಲಿ ಕೂಡ ನಿಲ್ಬಾರ್ದು. ಸಾಧ್ಯದಷ್ಟು ಅಲ್ಲಿ ಯಾವ್ದಾದ್ರೆ ಮನೆ ಅದು ಇದ್ರೆ ಅಲ್ಲಿ ಹೋಗಿ ನಾವು ಶೆಲ್ಟರ್ ಪಡ್ಕೋಬೇಕು. ಯಾಕಂದ್ರೆ ಈ ಮಿಂಚ್ ಏನಿರುತ್ತಲ್ಲ ಅದರಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಇರ್ತದೆ ಸರ್. ಆ ಹೈ ವೋಲ್ಟೇಜ್ ಕರೆಂಟ್ ಏನಾದ್ರೂ ಅದಕ್ಕೆ ಮನುಷ್ಯನಿಗೆ ತಾಗ್ತಪ್ಪ ಅಂದ್ರೆ ಸಡನ್ ಸ್ಪಾಟ್ ಡೆತ್ ಆಗೋ ಚಾನ್ಸ್ ಇರ್ತದೆ. ನಾವು ನೀವು ನೋಡ್ತೀವಿ ಟಿವಿದಲ್ಲಿ, ಪೇಪರಲ್ಲಿ, ಅಷ್ಟೊಂದು ಕುರಿಗಳು ಸತ್ತು, ರೈತರು ಸತ್ತರು ಅಂತ ಅದನ್ನ ನಾವು ನೋಡ್ತಾ ಇರ್ತೀವಿ. ಅದು ಆಗ್ಬಾರ್ದು ಅಂದ್ರೆ ವಿ ಶುಡ್ ಟೇಕ್ ಕೇರ್ ದಟ್ ನಾವು ಗಿಡದ ತಳಗೆ ನಿಂದಿರಬಾರ್ದು, ಆಮೇಲೆ ತೆರೆದ ಮೈದಾನದಲ್ಲಿ ನಿಲ್ಬಾರ್ದು ಸರ್. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ವಿದ್ಯುತ್ ಆಘಾತಗಳು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಆಗ್ತಾವ. ಈ ಮಳೆ ಬಂತಪ್ಪ ಅಂದ್ರೆ ಗಾಳಿ ಬೀಸೋದು ಕಾಮನ್ ಸರ್. ಬಿರುಗಾಳಿ ಬೀಸಿದಾಗ ಏನಾಗ್ತದೆ, ಇವು ಗಿಡಗಳು, ದೊಡ್ಡ ದೊಡ್ಡ ಗಿಡಗಳು ಬೇರ್ಗಳು ಸಡ್ಲ್ ಆಗಿರೋದ್ರಿಂದ ಅವು ಬೀಳ್ತಾವು. ಲೈಟ್ ಕಂಬಗಳು, ಈ ಎಲೆಕ್ಟ್ರಿಕ್ ಪೋಲ್ಸ್ ಕೂಡ ಬೀಳುವಂತ ಸಾಧ್ಯತೆ ಇರ್ತದೆ. ಅದು ಬಿದ್ದಾಗ ಏನಾಗ್ತದೆ, ಆ ವೈರ್ಗಳಲ್ಲಿ ಅವೆಲ್ಲ ಲೈವ್ ವೈರ್ಸ್ ಸರ್, ಲೈವ್ ವೈರ್ಸ್ ಅಲ್ಲಿ ಕರೆಂಟ್ ಪಸರಿಸ್ತದೆ ಅದ್ರಾಗ. ಸೊ ಅದು ಅಲ್ಲಿ ಕೆಳಗಡೆ ಯಾರು ನಿಂತಿದ್ರಂತೂ ಇಮಿಡಿಯೇಟ್ಲಿ ಅವರಿಗೆ ಅದರಿಂದ ಆಘಾತ ಆಗೋದು ಸಹಜ. ಆಮೇಲೆ ಚಿಕ್ಕ ಮಕ್ಕಳು, ನಾವು ಪೇರೆಂಟ್ಸು ಕೆಲವೊಂದ್ಸಲ ಗೊತ್ತಿರಲ್ಲ, ಮಕ್ಕಳೆಲ್ಲ ಆಡಕ್ ಹೋಗಿರ್ತಾವು, ಗೊತ್ತಿರಲಾರ್ದೇನೆ ಅಂತ ತಂತಿ ಮುಟ್ಟಿದ್ರಪ್ಪ ಅಂದ್ರೆ ವಿದ್ಯುತ್ ಆಘಾತವಾಗಿ ಅವು ಸಾವು ಸಂಭವಿಸಬಹುದು. ಇದರಿಂದ ಜನರು ಎಚ್ಚೆತ್ತುಕೋಬೇಕು ಸರ್. ಆಮೇಲೆ ತುರ್ತು ಸಂದರ್ಭದಾಗ 1912 ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಅವರಿಗೆ ಒಂದು ಆಂಬ್ಯುಲೆನ್ಸ್ ಸಹಕಾರ ಸಿಗ್ಬೋದು ಸರ್, ಬರಬಹುದು. ನೆಕ್ಸ್ಟ್ ರಸ್ತೆ ಅಪಘಾತಗಳು, ಮಳೆಗಾಲ ಶುರು ಆತಪ್ಪ ಅಂದ್ರೆ ರಸ್ತೆ ಅಪಘಾತಗಳು ಕೂಡ ಸಾಮಾನ್ಯವಾಗಿ ನಾವು ದಿನ ಆಸ್ಪತ್ರೆ ಒಳಗೆ ನೋಡ್ತೀವಿ ಸರ್. ಕ್ಯಾಜುವಲಿಟಿ ಒಳಗೆ ಇವೇ ಪೇಷಂಟ್ ಹೆಚ್ಚಿನ ಸಂಖ್ಯೆ ಇವೇ ಪೇಷಂಟ್. ಏನಂದ್ರೆ ಮಳೆ ಶುರು ಆತಪ್ಪ ಅಂದ್ರೆ ರೋಡ್ ಮೇಲೆ ನೀರು ಬಂದು ರೋಡ್ ಸ್ಲಿಪ್ರಿ ಆಗ್ತದೆ, ಅದು ಜಾರ್ತಿರ್ತದೆ ಸರ್. ಸೊ ಈಗ ವೆಹಿಕಲ್

0: ಸೊ ಫಾಸ್ಟ್ ನಾವು ಜೋರಾಗಿ ವೆಹಿಕಲ್ ರನ್ ಮಾಡಿದ್ರೆ ಸ್ಕಿಡ್ ಆಗಿ ಬೀಳೋ ಚಾನ್ಸ್ ಹೆಚ್ಚಿರ್ತದೆ, ಅದರಿಂದ ಸ್ಕಿಡ್ ಆಗಿ ಬಿದ್ದು ತಲೆಗೆ ಪೆಟ್ಟಾಗಿ ಜೀವಕ್ಕೂ ಅಪಾಯನೂ ಆಗಬಹುದು. ಸೊ ಅದಕ್ಕೆ ವಾಹನ ಸವಾರರು ಟೂ ವೀಲರ್ಸ್ ಹೆಲ್ಮೆಟ್ ಕಂಪಲ್ಸರಿ ಧರಿಸಬೇಕಂತ ಒಂದು ಕಿವಿ ಮಾತು ಹೇಳ್ಬೋದು. ಆಮೇಲೆ ಕಾರ್ನಾಗ ತಿರುಗಾಡೋರು ಸೀಟ್ ಬೆಲ್ಟ್ ಕಂಪಲ್ಸರಿ ಯೂಸ್ ಮಾಡ್ಬೇಕು ಸರ್. ಆಮೇಲೆ ನೆಕ್ಸ್ಟ್ ತಾವು ಹೇಳಿದ್ರಿ ಹಾವು ಕಚ್ಬೋದು ಅಂತೇಳಿ. ಈಗ ನೋಡಿ ಸರ್, ಮಳೆ ಶುರುವಾತಪ್ಪ ಅಂದ್ರೆ ಹಾವುಗಳು ಯೂಶ್ವಲಿ ಬಿಲದಾಗಿರ್ತಾವ ಒಳಗೆ. ಮಳೆ ಶುರುವಾತಪ್ಪ ಅಂದ್ರೆ ಒಳಗಡೆ ತೇವಾಂಶ ಹೆಚ್ಚಾಗಿ ಹ್ಯೂಮಿಡಿಟಿ ಜಾಸ್ತಿ ಆಗಿ ಅವು ಗಾಳಿಗೆ ಹೊರಗೆ ಬರಕ್ ಬಯಸ್ತಾವ. ಅವು ಹೊರಗೆ ಬಂದು ಅಂದ್ರೆ ಅವು ಕಡುದು ಮನುಷ್ಯರಿಗೆ ಹಾನಿ ಉಂಟು ಮಾಡೋ ಸಾಧ್ಯತೆ ಕೂಡ ಇರ್ತದೆ ಸರ್. ಈ ಹಾವು ಕಡಿತದ ಬಗ್ಗೆ ಸ್ವಲ್ಪ ತಮಗೆ ಹೇಳ್ಬೇಕಂದ್ರೆ ಸರ್, ನಾನು ಸಾಧ್ಯದಷ್ಟು ನಾವು ಮನೆಯೊಳಗೆ ಅಥವಾ ಹೊಲದಲ್ಲಿ ನೆಲದ ಮ್ಯಾಗ ಮಲ್ಕೋಬಾರದು, ಕಾಟ್ ಮೇಲೆ ಮಲ್ಕೋಬೇಕು. ಆಮೇಲೆ ಸಾಧ್ಯದ ಸೊಳ್ಳೆ ಪರದೆ ಬಳಸೋದ್ರಿಂದ ಹಾವು ಕಡಿತದಿಂದ ತಪ್ಪಿಸ್ಕೋಬಹುದು. ನಿಮಗಿದು ಆನ್ಸರ್ ವಿಚಿತ್ರ ಅನಿಸ್ಬೋದು, ಬಟ್ ಯಾವ ತರ ಅಂದ್ರೆ ಸೊಳ್ಳೆಗಳಿಂದ ನಾವು ಸೊಳ್ಳೆ ಪರದೆ ಬಳಸೋದ್ರಿಂದ ಸೊಳ್ಳೆ ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು, ಆದ್ರೆ ಹಾವು ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು ಅದನ್ನ ಪ್ರಾಪರ್ಲಿ ಯೂಸ್ ಮಾಡಿದ್ರೆ. ಅದೇನು ಮಾಸ್ಕಿಟೋ ನೆಟ್ ಏನಿರುತ್ತಲ್ಲ ಅದ್ರದ್ದು ಎಜ್ಜೆ ಇರುತ್ತಲ್ಲ, ಅದನ್ನ ನಾವು ಗಾದಿ ಕೆಳಗೆ ಪೂರ ಸಿಗಿಸ್ಬಿಟ್ರೆ ಒಳಗಡೆ ವಿಷ ಜಂತುಗಳು ಬರೋ ಚಾನ್ಸ್ ಇರಲ್ಲ. ಇದು ಜನರು ತಿಳ್ಕೋಬೇಕು ಸರ್. ಆಮೇಲೆ ಇನ್ನೊಂದು, ಹಾವು ಕಡಿದಾಗ ಜನರು ಮೂಢನಂಬಿಕೆಗೆ ಯಾವ ರೀತಿ ಒಗ್ಗಿಕೊಂಡಾರಪ್ಪ ಅಂದ್ರೆ, ಅವ್ರು ಫಸ್ಟ್ ಹೋಗೋದೇನೆ ಟ್ರೆಡಿಷನಲ್ ಹೀಲರ್ಸ್ ಕಡೆ ಹೋಗ್ತಾರೆ ಸರ್, ನಾಟಿ ವೈದ್ಯರ ಕಡೆ ಅಥವಾ ಮಂತ್ರವಾದಿ ಕಡೆ ಹೋಗ್ತಾರೆ. ಅಲ್ಲೆಲ್ಲ ಹೋಗಿ ಆಮೇಲೆ ನಮ್ಮ ಆಸ್ಪತ್ರೆಗೆ ಬರ್ತಾರೆ ಅವ್ರು. ನಾವು ಸಾಕಷ್ಟು, ನಾನು ಮೊದಲೆಲ್ಲ ಹೊಳೆದಂಡಿ ಕೆಲಸ ಮಾಡೀನಿ ಸರ್ ಗಲಗಲಿ ಅಂತ ಬಿಳಿಗಿ ತಾಲೂಕ್ನಾಗ, ಅಲ್ಲಿ ಸಾವಿರಾರು ನಾವು ಹಾವು ಕಡದ ಪೇಷಂಟ್ ನೋಡಿವಿ. ಅಲ್ಲಿ ನಮ್ಮ ಕಡೆ ಬರೋದ್ರಾಗ ಎಷ್ಟೋ ಪೇಷಂಟ್ ಪ್ರಾಣ ಪಕ್ಷಿ ಹರೇ ಹೋಗಿರ್ತೈತೆ ಸರ್. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಕಿವಿ ಮಾತು ಹೇಳೋದು ಏನಂದ್ರೆ, ಈಗ 95% ಹಾವುಗಳು ವಿಷ ಇರಂಗಿಲ್ಲ ಸರ್. ಓನ್ಲಿ 5% ಸ್ನೇಕ್ಸ್ ಆರ್ ಪಾಯ್ಸನಸ್. ಅದರಲ್ಲಿ ಮೇನ್ ಆಗಿ ಬರೋದು ನಮ್ಮ ಕೋಬ್ರಾ ನಾಗರಾವು, ಆಮೇಲೆ ವೈಪರ್ ಅಂತ ಬರುತ್ತೆ. ಇವೆರಡೂ ವಿಷಯ ತುಂಬಾ ಅಪಾಯಕಾರಿ ವಿಷಯ ಸರ್ ಇದು. ಸೊ ಆದ್ರಿಂದ ಈ ತರ ಹಾವು ಕಡದಾಗ ದಯಮಾಡಿ ಪೇಷಂಟ್ ಅನ್ನ ಹೆಚ್ಚು ಮೂಮೆಂಟ್ ಮಾಡಬಾರ್ದು ಸರ್. ಆ ಮೂಮೆಂಟ್ ಮಾಡೋದ್ರಿಂದ ಅದು ಹಾವಿನ ವಿಷಯ ಏನದಲ್ಲ, ರಕ್ತದಲ್ಲಿ ಇನ್ನು ಹೆಚ್ಚಿಗೆ ಅದು ಸ್ಪ್ರೆಡ್ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ. ಫಸ್ಟ್ ಆ ಪೇಷಂಟ್ ಅನ್ನು ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಮ್ಮಿಡಿಯೇಟ್ಲಿ ಹತ್ತಿರವಿರುವ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಅದರಲ್ಲೂ ಕೂಡ ವೆಂಟಿಲೇಟರ್ ವ್ಯವಸ್ಥೆ ಇರುವಂತ, ವೆಂಟಿಲೇಟರ್ ಅಂದ್ರೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್, ಕೃತಕ ಉಸಿರಾಟ ನೀಡುವಂತ ಒಂದು ಮಷಿನ್ ಅದು. ಅದು ಯಾವ ಆಸ್ಪತ್ರೆಯಲ್ಲಿ ಇರ್ತದಲ್ಲ ಅಂತಲ್ಲಿ ಕರ್ಕೊಂಡು ಹೋದ್ರೆ ಪೇಷಂಟ್ ಅನ್ನು ನಾವು ಉಳಿಸಬಹುದು ಸರ್.
1: ಎಸ್ ಸರ್. ಮತ್ತೆ ಈಗ ಇಷ್ಟೆಲ್ಲ ಹೇಳಿದ್ರೆ, ಈಗ ಮಳೆಗಾಲ ಪ್ರಾರಂಭವಾಗಿದೆ, ಈಗ ನಾವು ನೀವು ನೋಡ್ತಾ ಇದ್ದೀವಿ ಹೆಚ್ಚಾಗಿ ಮಳೆ ಸಾಕಷ್ಟು ಆಗ್ತಾ ಇದೆ. ಈಗ ಕೊನೆಯದಾಗಿ ಈಗೇನು ರೈತ ಬಾಂಧವರೇನು ಅಂದ್ರೆ, ಹೊಲದಲ್ಲೇ ಮನೆಯನ್ನ ಕಟ್ಕೊಂಡು ಇಡೀ ತಮ್ಮ ಕುಟುಂಬದ ಜೊತೆಗೆ ಹೊಲದಲ್ಲೇ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ, ಅಂತವರಿಗೆ ಒಂದು ಏನಾದರೂ ಕಿವಿ ಮಾತನ್ನ ಹೇಳ್ತೀರಿ? ಯಾವ ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಜೀವನವನ್ನ ಸಾಗಿಸ್ಬೇಕು ಅಥವಾ ಆರೋಗ್ಯದ ಕುರಿತು ಕಾಳಜಿಯನ್ನ ವಹಿಸ್ಬೇಕು ಅಂತ ಹೇಳಿ
0: ಸರ್. ರೈತರ ಬಗ್ಗೆ ಹೇಳಿದ್ರಿ, ತುಂಬಾ ಖುಷಿ ಆಯ್ತು ಕೇಳಿದ್ರಿ. ರೈತರು ನಮ್ಮ ದೇಶದ ಬೆನ್ನೆಲುಬು, ಅವ್ರು ಇರ್ಲಿಕ್ಕಂದ್ರೆ ನಾವು ಯಾರು ಇವತ್ತು ಬದುಕುದ ಕಷ್ಟ ಇತ್ತು, ಊಟಾನೆ ಮಾಡೋದಾಗ್ತಿರ್ಲಿಲ್ಲ. ಸೊ ರೈತರಿಗೆ ಏನ್ ಹೇಳಬೇಕು ಬಯಸ್ತೀನಪ್ಪ ಅಂದ್ರೆ, ನಾನು ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಕೆಲವೊಂದು ಕಾಳಜಿಗಳನ್ನು ಅವ್ರು ವಹಿಸಬೇಕಾಗ್ತದೆ. ಈ ಹೊಲದಲ್ಲಿ ಹುಲ್ಲು ಬೆಳೆದಿರ್ತದೆ ಸರ್, ದಟ್ಟವಾಗಿ ಹುಲ್ಲು ಬೆಳೆದಿರ್ತದೆ. ಯಾವ ವಿಷ ಜಂತು ಎಲ್ಲಿ ಕುಂತಿರ್ತಾರೆ ಅನ್ನೋದು ಗೊತ್ತಿರಲ್ಲ. ಸೊ ಹೊಲದಲ್ಲಿ ಹೋಗ್ಬೇಕಾದ್ರೆ ಬ್ಲೈಂಡ್ ಆಗಿ ಹೋಗಬಾರ್ದು, ಹಾಗೆ ಹೋಗೋದ್ ಬದಲಿ ಸ್ವಲ್ಪ ಅವರು ಮೊದಲಲ್ಲಿ ಒಂದು ಒಂದು ಬಡಿಗೆ ತಗೊಂಡು ಏನು ಸ್ವಲ್ಪ ಹಿಂಗೆ ಅದನ್ನ ಆ ಹುಲ್ಲನ್ನು ಸೈಡ್ ಸರಿಸಿದ್ರೆ ಅವು ಏನಿದ್ರು ಹೋಗ್ಬಿಡ್ತಾವೆ, ಕಾಣಿಸ್ತದೆ. ಆಮೇಲೆ ರಾತ್ರಿ ಹೊಲದಾಗ ಯೂಶ್ವಲಿ ಏನಾಗ್ತದೆ, ನೀರು ಬಿಡ್ಲಿಕ್ಕೆ ಕರೆಂಟ್ ಯಾವಾಗ ಬರ್ತದೆ ಅವಾಗ ಅವ್ರು ಹೋಗ್ಬೇಕಾಗ್ತದೆ ಅಲ್ಲಿ ಮೋಟರ್ ಹತ್ರ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಕಂಪಲ್ಸರಿ ಅವ್ರು ಟಾರ್ಚ್ ಬೆಳಕ್ಕೆ ಹಿಡ್ಕೊಂಡೇ ಹೋಗ್ಬೇಕು ಅಲ್ಲಿ, ಯಾಕಂದ್ರೆ ಎಲ್ಲಿ ಏನು ಕುಂತಿರ್ತದೆ ಯಾರಿಗೂ ಗೊತ್ತಿರಂಗಿಲ್ಲ ಸರ್. ಇದನ್ನ ಮಾಡಿದ್ರೆ ಸಾಕಷ್ಟು ರೈತರು ಏನು ಇದರಿಂದ ಬಚಾವ್ ಆಗ್ಬಹುದು. ಆಮೇಲೆ ಕೆಲವೊಂದು ಈಗ ಇದು ಏನು ಬೆಳೆಗಳಿಗೆ ಅವರು ಕ್ರಿಮಿನಾಶಕ ಸಿಂಪಡಣೆ ಮಾಡ್ತಾರೆ ಸರ್, ಅಂತ ಕೇಸಸ್ ನಮ್ಮಲ್ಲಿ ಬರ್ತಾವ. ಏನ್ ಬರ್ತಾವ ಅಂದ್ರೆ ಆಕ್ಸಿಡೆಂಟಲ್ ಎಕ್ಸ್ಪೋಜರ್ ಟು ಇನ್ಸೆಕ್ಟಿಸೈಡ್ಸ್. ಈಗ ಗಾಳಿ, ಈಗ ಆಷಾಢ ಇರೋದ್ರಿಂದ ಗಾಳಿ ಜಾಸ್ತಿ ಸರ್ ಈಗ. ಸೊ ರೈತರು ಸ್ಪ್ರೇ ಮಾಡುವಾಗ ಆ ಗಾಳಿಗೆ ವಿರುದ್ಧವಾಗಿ ಹೋಗ್ಬಾರ್ದು ಅವರು, ಅದ್ ಸ್ಪ್ರೇ ಮಾಡಿದ್ದೆಲ್ಲ ಅವ್ರ ಮುಖಕ್ಕೆ ಬಂದ್ಬಿಡ್ತದೆ, ಅಂತ ಬಹಳ ಕೇಸ್ ಬರ್ತಾವ ಸರ್ ನಮ್ಮಲ್ಲಿ. ಸೊ ಅದಕ್ಕೆ ಅವರು ಅದನ್ನು ಸ್ವಲ್ಪ ಸರಿಯಾಗಿ ಕೆಲಸ ಮಾಡಿದ್ರೆ ಅವರು ಇಂಥ ಅನಾಹುತಗಳಿಂದ ಅವರು ಬಚಾವ್ ಆಗ್ಬೋದು. ಮತ್ತೆ ಮೇನ್ ಇಲೆಕ್ಟ್ರಿಕ್ ಶಾಕ್, ಕರೆಂಟ್ ಶಾಕ್ ಹೊಡೆದು ಕೂಡ ಜಾಸ್ತಿ ಸರ್ ಇದು ಹೊಲದಾಗ ಕೆಲಸ ಮಾಡುವಾಗ. ಆ ಮೋಟರ್ ಚಾಲೂ ಮಾಡಕ್ ಹೋಗ್ತಾರೆ, ಪಾಪ ಅವ್ರು ನೋಡಿರಂಗಿಲ್ಲ ಕಾಲಾಗ ವೈರ್ ಬಿದ್ದಿರ್ತದೆ. ಇಂಥವೆಷ್ಟೋ ಕೇಸಸ್ ನಾವು ನಮ್ಮ ವೃತ್ತಿ ಜೀವನದಲ್ಲಿ ನೋಡಿವಿ ಸರ್.
1: ಅಲ್ಲ, ಈಗ ನೀವು ಹೇಳಿದ್ರೆ ಒಂದಿಷ್ಟು ಈ ಹೊಲದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕೀಟನಾಶಕವನ್ನು ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ಅವರು ಪ್ರಿಕಾಷನ್ಸನ್ನು ತಗೋಬೇಕು ಅಂತೇಳಿ. ಈಗ ಮಾರ್ಕೆಟಲ್ಲಿ ಏನಾದರೂ ರೈತರಿಗಾಗಿ ಅಂಥೇಳಿ ಹೊಲದಲ್ಲಿ ಈ ವಿದ್ಯುತ್ ಸ್ಪರ್ಶ ಆಗಬಾರ್ದು ಅಂತೇಳಿ ಏನಾದರೂ ವಿಶೇಷವಾಗಿ ಪಾದರಕ್ಷೆಗಳು ಏನಾದರೂ ಅವೈಲೇಬಲ್ ಇದಾವೆ ಅಂತ?
0: ಗುಡ್ ಕ್ವೆಶ್ಚನ್ ಸರ್. ಈಗ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಅಂತ ಕರಿತೀವಿ ಸರ್ ನಾವು, ಅವತ್ತರ ಶಾಪ್ಸ್ ಎಲ್ಲ ಕಡೆ ಸಿಗ್ತಾವ ಸರ್, ಎಲ್ಲ ಊರಾಗ ನಿಮಗೆ. ಅಲ್ಲಿ ಕೇವಲ ಅದನ್ನೇ ಮಾರಾಟ ಮಾಡ್ತಾರೆ ಅವರು. ಅಲ್ಲಿ ಗಂಬೂಟ್ ಅಂತ ಸಿಗ್ತದೆ. ಗಂಬೂಟ್ ಅಂದ್ರೆ ಅದು ಆಲ್ಮೋಸ್ಟ್ ಮೊಣಕಾಲ್ ತನ ಕವರ್ ಮಾಡುವಂತ ಒಂದು ಇದು ಸರ್, ಶೂಸ್ ಅದು. ಅದನ್ನ ಹಾಕೊಂಡ್ರೆ

0: ಅವರು ಹಾವು ಕಡಿತದನ್ನು ತಪ್ಪಿಸ್ಕೋಬಹುದು ಸರ್. ಕಡಿದ್ರು ಕೂಡ ಏನಾಗಲ್ಲ, ಅದು ಬೋಟ್ ಇರೋದ್ರಿಂದ. ಎರಡನೇದಾಗಿ ಗಾಗಲ್ಸ್ ಸಿಗ್ತಾವ, ಸ್ಪೆಷಲ್ ಗಾಗಲ್ಸ್ ಸರ್. ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡುವಾಗ ರೈತರು ಆ ಗಾಗಲ್ಸ್ ಹಾಕೊಂಡ್ರೆ ಕಣ್ಣಿಗೆ ಅವ್ರು ಪ್ರೊಟೆಕ್ಷನ್ ಕೊಡಬಹುದು ಸರ್. ಆಮೇಲೆ ಹೆಲ್ಮೆಟ್ ಸಿಗ್ತದೆ, ಸ್ಪೆಷಲ್ ಹೆಲ್ಮೆಟ್ ಸರ್, ಅದು ಆ ಹೆಲ್ಮೆಟ್ ಪೂರ್ತಿ ಫೇಸ್ ಕವರ್ ಮಾಡ್ತದೆ. ಅದು ಇದನ್ನ ಅವ್ರು ಉಪಯೋಗ ಮಾಡಬಹುದು.
1: ಅಂದ್ರೆ ಮಾಸ್ಕ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ.
0: ಎಸ್ ಸರ್. ದೆನ್ ಗ್ಲೌಸ್ ಸಿಗ್ತಾವ ಸರ್, ಹ್ಯಾಂಡ್ ಗ್ಲೌಸ್. ಆ ಗ್ಲೌಸ್ ಹಾಕೊಳ್ಳೋದ್ರಿಂದ ಅವ್ರೇನು ಇದು ಎಲೆಕ್ಟ್ರಿಕ್ ಶಾಕ್ ಇದರಿಂದ ಬಚಾವ್ ಆಗ್ಬಹುದು ಸರ್.
1: ಅವೆಲ್ಲ ರಬ್ಬರ್ ಇರೋದ್ರಿಂದ
0: ರಬ್ಬರ್ ಇರೋದ್ರಿಂದ ಪಾಸ್ ಆಗೋದಿಲ್ಲ ಸರ್. ಎಸ್,
1: ಇದರಿಂದನೂ ಜೀವನ
0: ಕಾಪಾಡ್ಕೋಬಹುದು ಸರ್. ಈಗ ಸೊಳ್ಳೆಗಳಿಂದ ಸೊಳ್ಳೆ ಕಚ್ಚೋದ್ರಿಂದ ಬರುವಂತ ರೋಗಗಳ ಬಗ್ಗೆ ನಾನು ಹೇಳಿದೆ ಸರ್. ಅವುಗಳಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳು ಮೇನ್ ಹೆಡಿಂಗ್ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಸೊಳ್ಳೆ ಕಚ್ಚಲಾರ್ದಂಗ ಮಾಸ್ಕಿಟೋ ನೆಟ್ ಉಪಯೋಗ ಮಾಡ್ಬೇಕು ಮನೆಯಲ್ಲಿ ಕಂಪಲ್ಸರಿ. ಕಿಟಕಿಗಳಿಗೆಲ್ಲ ಮಾಸ್ಕಿಟೋ ನೆಟ್ ನಾವು ಹಾಕಿಸ್ಬೇಕು ಸರ್. ಆಮೇಲೆ ಈ ಸೊಳ್ಳೆ ಕಚ್ಚಲಾರ್ದಂಗೆ ಇದು ಮಾಸ್ಕಿಟೋ ರಿಪೆಲೆಂಟ್ ಕ್ರೀಮ್ ಅಂತ ಸಿಗ್ತಾವ, ಅದನ್ನು ಬಳಸ್ಬೋದು. ಆಮೇಲೆ ಸಾಧ್ಯದಷ್ಟು ನಾವು ಪೂರ್ತಿ ಮೈ ಮುಚ್ಚುವಂಥ ಬಟ್ಟೆ ಹಾಕೋಬೇಕು, ವೆರಿ ಇಂಪಾರ್ಟೆಂಟ್. ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ, ವಯಸ್ಸಾದ ವೃದ್ಧರು ಕಟ್ಟಿ ಕುಂತು ಮಾತು ಹೇಳೋದು, ಹಟ್ಟಿ ಹೊಡೆಯೋದು ಕಾಮನ್ ಸರ್. ಅವರು ಶೆಕೆ ಆಗ್ತದೆ ಅಂತ ಹೇಳಿ ಏನು ಮಾಡಿರ್ತಾರೆ, ಮೈ ಮೇಲೆ ಬಟ್ಟೆ ಇಲ್ಲದನ್ನ ಕುಂತಿರ್ತಾರೆ. ಅದು ಅದನ್ನು ತಪ್ಪಿಸ್ಬೇಕು ಸರ್, ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಮಕ್ಕಳಿಗೂ ಕೂಡ ಪೂರ್ತಿ ಮೈ ಮುಚ್ಚುವಂಥ ಬಟ್ಟೆ ಹಾಕಬೇಕು, ಇದರಿಂದ ಸೊಳ್ಳೆ ಕಚ್ಚೋದ್ರಿಂದ ನಾವು ತಪ್ಪಿಸ್ಬೋದು. ನೆಕ್ಸ್ಟ್ ನೀರಿನಿಂದ, ಕಲುಷಿತ ನೀರು ಮತ್ತು ಕಲುಷಿತ ಆಹಾರದ ಬಗ್ಗೆ ಹೇಳಿದೆ ನಾನು. ಸಾಧ್ಯದಷ್ಟು ನಾವು ಕುದಿಸಿ ಆರಿಸಿದ ನೀರು ಕುಡಿಬೇಕು ಸರ್. ಈ ನೀರು ಕುದಿಸೋದಪ್ಪ ಅಂದ್ರೆ ಜನರಿಗೆ ಏನಾಗ್ಬಿಟ್ಟದೆ, ಒಂದು ಸ್ವಲ್ಪ ಬೆಚ್ಚ ಬಂದ್ಬಿಡ್ತಾರೆ, ಬಿಸಿ ಉಗುರು ಬೆಚ್ಚಗೆ. ಅದು ಮಾಡಿ ಯೂಸ್ ಇಲ್ಲ ಸರ್. ಅದು ಆ ಒಳಗಿನ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಸಾಯ್ಬೇಕಂದ್ರೆ ನೀರನ್ನ ಕಳಕಳ, ಉತ್ತರ ಕರ್ನಾಟಕದ ನಾವು ಕಳಕಳ ಕುದಿಯಂಗ ಕುದಿಸ್ ಅಂತ ಹೇಳ್ತೀವಿ, ಆ ತರ ನೀರು ಕುದಿಸಿ ಅದನ್ನ ಪೂರ್ತಿ ಆರಿಸಿ ಅದನ್ನ ನಾವು ಕುಡಿದೇವೆ ಅಂದ್ರೆ ಯಾವುದೇ ನೀರಿನ ಇದು ಕಲುಷಿತ ಆಹಾರದಿಂದ ಬರುವಂತ ರೋಗಗಳು ಬರುವುದಿಲ್ಲ. ಆಮೇಲೆ ಆಹಾರಗಳನ್ನು ಆದಷ್ಟು ಬಿಸಿ ಇದೇನೆ ನಾವು ಊಟ ಮಾಡೋದು ಒಳ್ಳೆಯದು, ಫ್ರಿಜ್ನಾಗಿಟ್ಟು ಊಟ ಮಾಡೋದು ಸರಿಯಲ್ಲ. ಆಮೇಲೆ ನಾವು ಎಲ್ಲೇ ಹೊರಗೆ ಹೋದ್ರೂ ಕೂಡ ಆದಷ್ಟು ಮನೆಯಿಂದನೇ ನೀರು ಮತ್ತು ಆಹಾರ ತಗೊಂಡು ಹೋದ್ರೆ ಒಳ್ಳೇದು ಸರ್. ಆಮೇಲೆ ಆಹಾರವನ್ನು ಮುಚ್ಚಿಡಬೇಕು, ಅದ್ರ ಮೇಲೆ ನೊಣ ಬಂದು ಕುಂದ್ರೋದ್ರಿಂದ ಅದು ಬ್ಯಾಕ್ಟೀರಿಯಾ ಅದರಿಂದ ಅದು ಹರಡೋದ್ರಿಂದ ಇವೆಲ್ಲ ರೋಗಗಳು ಬರೋದು ಸಾಮಾನ್ಯ. ಇಷ್ಟು ನಾವು ಕೇರ್ ತಗೊಂಡ್ರೆ ಒಳ್ಳೇದು ಸರ್.
1: ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ, ಧನ್ಯವಾದಗಳು ಸರ್. ತಮಗೂ ನನಗೆ ಇಲ್ಲಿವರೆಗೂ ಕರೆದು ಇದೊಂದು ಮಾಹಿತಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237484 ಎಸ್ಟಿಡ್ ಕೋಡ್ 0800. ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಕೇಳೋಣ ವಿಬಿಜಿ ರಾಮ್ಜಿ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರ್ಕಲ್ಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ಅಣ್ಣ
3: ಶಂಕರಣ್ಣ,
2: ನೋಡು ನಾನು ಈದಪ್ಪವ ಮಳೆ ಸಿಕ್ಕಾಬಟ್ಟೆ ಕೈ ಕೊಡ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಕಳ್ ತಿಂಗಳದು ವಾತಾವರಣ ನೋಡಿದ್ರೆ ಹಂಗೆ ಇತ್ತು. ನೋಡೀಗ ಮೊನ್ನೆಯಿಂದ ಪುನರಸಿ ಶುರುವಾಗಿ ಒಳ್ಳೆ ಮಳೆ ಆಯ್ತೈತೆ ನೋಡು.
3: ಒಳ್ಳೆ ಮಳೆ ಅಂತೀಯಲ್ಲ, ಡ್ಯಾಮ್ಗೆಲ್ಲ ನೀರು ಬರ್ತೈತೆ.
2: ಹೌದೌದೌದು, ಈಗ ನೀರು ಹಳ್ಳಕ್ಕೆ ಶುರುವಾಗೈತೆ. ಹಂಗಾಗಿ ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ, ಹಳ್ಳಕೊಳ್ಳೆಲ್ಲ ತುಂಬಿದ್ದು ಅಂತಂತ ಹೇಳಿ ವಿಚಾರವ ಹಿಂಗೆ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು. ಆಮೇಲೆ ನೋಡು ಈ ಮಳೆನಾಗೆ ಉಸಿ ಕೆಲಸ ಪಲ್ಸ ಮಾಡಕ್ಕೆ ತೊಂದರೆ ಆಯ್ತದೆ ಅಂತ ಅನ್ಕಂದಿದ್ದೆ. ಮತ್ತೆ ಜೀವನ ಮಾಡೋಕು ಕಷ್ಟ ಆಯ್ತು, ಏನೋ ಹೊಲ ಪೊಲಕ್ಕೆಲ್ಲ ಹೋಗಕ್ಕಲ್ಲ ಅಂತ ಅನ್ಕಂದಿದ್ದೆ. ಈ ನಿಟ್ಟಿನಾಗೆ ಉಸಿ ಈಗ ಏನೋ ಒಂದು ಹೊಸ ಸುದ್ದಿ ಬಂತು ಮೊನ್ನೆಯಿಂದವ, ಅದಕ್ಕೆ ಈ ವಿಚಾರವ ನಿನಗೆ ಹೇಳೋಣ ಅಥವಾ ನಿಂಗೇನಾದ್ರು ಗೊತ್ತಿರೋ ತಿಳ್ಕೊಳ್ಳೋಣ ಅಂತಂತೇಳಿ ಬಂದೆ. ಈಗ ನೋಡು ಈ ಮೊದ್ಲು ಅಂತ ಒಂದು 15-20 ವರ್ಷದಿಂದ ಹಿಂದಿಂದವ ಈ ನರೇಗಾ ಅಂತ ಒಂದು ಸ್ಕೀಮ್ ಇತ್ತು ನೋಡು,
3: ಎಂಜಿ ನರೇಗಾ ಅಂತ. ಅದೇ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅನ್ಕೊಂಡು,
2: ಅದೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಂತ ಯೋಜನೆ ಇತ್ತಲ್ಲ, ಅದ ಏನೋ ಈಗ 1ನೇ ತಾರೀಕಿಂದ ಬದಲಾವಣೆ ಮಾಡೋರು ಅಂತ.
3: ಬದಲಾವಣೆ ಮಾಡಿದ್ರು? ಅಯ್ಯೋ ಆಗ್ಲೇ ಅಲ್ಲವ, ಬಾರಿ ಬದಲಾವಣೆ ಮಾಡ್ಬೇಕು, ಹೊಸ ರೂಪ ಕೊಡ್ಬೇಕು ಅಂತ ಅನ್ಕೊಂಡು ಈಗ ನಮ್ ಕೇಂದ್ರ ಸರ್ಕಾರದವರು ಏನೇನೋ ಮಾಡಿ ಈಗ ವಿಬಿಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಮೊನ್ನೆ ದಿವಸದಿಂದವ,
2: ಅದೇ 1ನೇ ತಾರೀಕಿಂದ ಅಂತವ,
3: 1ನೇ ತಾರೀಕಿಂದವ ಅನುಷ್ಠಾನವೇ ಆಗ್ಬಿಟ್ಟೈತದ.
2: ಅಂದ್ರೆ ಈಗ ಅದು ಹೆಸರು ಬದಲಾವಣೆ ಆಯ್ತು ನೋಡಿ, ಅದು ವಿಬಿಜಿ ರಾಮ್ಜಿ ಅಂತಂದ್ರೆ ವಿಕಸಿತ ಭಾರತ ಅಂತ.
3: ಹೌದು,
2: ವಿಕಸಿತ ಭಾರತ ಜಿ ರಾಮ್ಜಿ ಅಂತ ಹೇಳಿ ಹೊಸದಾಗಿ ಒಂದು ಮಾಡ್ಕೋಬಿಟ್ಟು, ಈ ಮೊದಲು ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತಲ್ಲ ಅದ್ರೊಳಗಡೆ ಏನೆಲ್ಲ ಕಾರ್ಯಕ್ರಮ ಇದ್ದೋ ಅದಕ್ಕೋಸಿ ಒಂಚೂರು ಇನ್ನು ಹೊಸದಾಗಿ ಏನೇನು ಸೇರಿಸಿ ಮತ್ತೆ ಅನುಷ್ಠಾನ ಮಾಡ್ಬಿಟ್ಟವ್ರ ಅಂತ ನೋಡು.
3: ನೋಡು ಹೊಸ ಬಂದ್ರು ಚೆನ್ನಾಗಿ ತಿಳ್ಕೊಬಿಡ್ತೇನೆ, ನಾನು ಅಪ್ಡೇಟ್ ಹಾಕಲ್ಲ ನೋಡು ಹಳೆದ್ರಲ್ಲೇ.
2: ಅದು ಏನಾಗ್ಬಿಡ್ತು ಅಂತಂದ್ರೆ ಈ 1ನೇ ತಾರೀಕಿಂದ ಬಂತು, 1ನೇ ತಾರೀಕಿಂದ ಬಂತು ಅಂತ ಹೇಳಿ ಈ ರೇಡಿಯೋದಾಗಿ ಟಿವಿನಾಗೆ ಎಲ್ಲ ಬಂದ್ಬಿಡ್ತಾ,
3: ಸಿಕ್ಕಾಪಟ್ಟೆ ಬಂದ್ಕೊಂಡ್ಬಿಡು,
2: ಪೇಪರ್ನಾಗೂ ಬಂತಲ್ಲ, ಹಂಗಾಗಿ ಏನ್ ವಿಶೇಷ ಐತೆ ಅಂತ ನೋಡೋಣ ಅಂತ ಅನ್ಬಿಟ್ಟು ಹಂಗೆ ಉಸಿ ಕಣ್ಣಾಡಿಸಿದ್ನ. ಹಂಗೆ ಮತ್ತೆ ನಿನಗೂ ಎಲ್ಲ ವಿಚಾರ ತಿಳ್ಕೊಂಡಿರ್ತೀಯ ಗೊತ್ತಿರ್ತದೆ.
3: ನೋಡು ನಾನು ಅವಾಗ ತೋಟ ಮಾಡಿದ್ನ, ಅದ್ರಲ್ಲೇ ಅವಾಗೆಲ್ಲ ಕಡಿಮೆ ಇತ್ತು, ಕಡಿಮೆ ದುಡ್ಡು ಕೊಡೋರು, ಜೊತೆಗೆ ದುಡ್ಡುವೆ ಇದೆ ಕಡಿಮೆನೆ.
2: ಹೌದೌದು,
3: ಈ ತರ ಮಾಡ್ಕೊಂಡು ಮಾಡಿದ್ರು. ಈಗ ನೀನ್ ತೋಟ ಮಾಡುವಾಗ ಜಾಸ್ತಿ ಮಾಡ್ಬಿಟ್ರು.
2: ಅಂದ್ರೆ ಏನಾಗಿದೆ ಗೊತ್ತಾಣೆಯ, ಮೊದಲನೇದಾಗಿ ಶುರುವಾಯ್ತಲ್ಲ ಆಗ 175 ರೂಪಾಯಿ ದುಡ್ಡು ಕೊಡೋರು
3: ಆಗ
2: ಒಂದಿನಕ್ಕೆ. ಆಗ ನೋಡು ಜಾಬ್ ಕಾರ್ಡ್ ಬೇರೆ ಮಾಡಿಸ್ಕೋಬೇಕಾಗಿತ್ತ, ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ 100 ದಿನ ಒಟ್ಟು ನಮ್ಗೆ ಕೂಲಿ ಕೊಡೋರು.
3: 100 ದಿವಸ ಪಂಚಾಯತಿ ವರ್ಷದಲ್ಲಿ
2: ಪಂಚಾಯತಿಯಿಂದವ 100 ದಿನ ಕೊಡೋರು, ಮತ್ತೆ 175 ರೂಪಾಯಿ ಇತ್ತು ಆಗ ಆರಂಭ ಆದಾಗ. ಆಮೇಲೆ ದಿನ ಕಳೆದಂಗೆ ಅದ ಉಸಿ ಹೆಚ್ಚಿಸ್ಕೊಂಡು ಬಂದ್ರು. ಆದ್ರೆ ನೋಡಿ ಈಗ ಈ ವಿಬಿಜಿ ರಾಮ್ಜಿ ಐತಲ್ಲ, ಈ ಯೋಜನೆನಾಗೆ 300 ರೂಪಾಯಿ ಇದ್ದಿದ್ದು 327 ರೂಪಾಯಿಗೆ ಒಂದು ದಿನಕ್ಕೆ ಕೂಲಿಯ ಜಾಸ್ತಿ ಮಾಡೋರು ನೋಡು.
3: 27 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು 300 ರೂಪಾಯಿ ಇತ್ತು, 327 ಮಾಡಿದ್ರು. ಅಂತಂದ್ರೆ ಹೊಸದ್ ಮಾಡಿದ್ ಒಂಥರ ಅನುಕೂಲ ಆಯ್ತು.
2: ಹೌದೌದು, ಈಗ 25 ದಿನ ಜಾಸ್ತಿ ಸಿಗ್ತದೆ. ಯಾವತರ ಅಂತಂದ್ರೆ ಮೊದಲು 100 ದಿನ ಇತ್ತು, ಈಗ 125 ದಿನ ಆಗೋಯ್ತು. ಅಲ್ಲಿಗೆ ನೋಡಿ ಎರಡು ಮುಖ್ಯವಾದ ಬದಲಾವಣೆಗಳು, ಒಂದು 100 ದಿನ ಇದ್ದಿದ್ದು 125 ದಿನ ಆಯ್ತು.
3: 25 ದಿವಸ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಹೇಳ್ಬಿಟ್ಟು, ಕೆಲಸ ಇಲ್ದನೆ ಇದ್ರು ಅವ್ರಿಗೆ ದುಡ್ಡು ಅಂತೂ ಕೊಡ್ಬೇಕು.
2: ಆಮೇಲೆ ನೋಡು ನೆನಪು ಮಾಡಿದ್ ಒಳ್ಳೇದಾಯ್ತು. ಈಗ ಯಾವ ತರ ಅಂತಂದ್ರೆ, ಈಗ ಪಂಚಾಯತಿಯಿಂದ ನಂಗೇನಾದ್ರು ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ನಿರುದ್ಯೋಗ ಭತ್ತೆನು ಕೊಡ್ತಾರ ಅಂತ ನೋಡು.
3: ಓ ಅದೇ ಅದೇ, ಒಟ್ಟಿಗೆ 125 ದಿವಸದ ಕೊಟ್ಬಿಡ್ಬೇಕು.
2: ಹೌದೌದೌದು,
3: ಯಾಕಂದ್ರೆ ಅವರು ಬದುಕ್ಬೇಕಲ್ಲ ಶಂಕರಣ್ಣ. ನೋಡು ಇದು ಐತಲ್ಲ, ಇದು ವಿಬಿಜಿ ರಾಮ್ಜಿ ಅಂತ ಹೇಳ್ಬಿಟ್ಟು, ಇದು ಇಡೀ ವಿಶ್ವದಲ್ಲೇ ಶಂಕರಣ್ಣ ಅತ್ಯಂತ ದೊಡ್ಡ ಉದ್ಯೋಗ ಭದ್ರತಾ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅಂತ ನೋಡು. ಇದು ಯಾಕೆ ಮಾಡೋರೆ ಅಂತ ಅಂತ ಅಂದ್ರೆ, ಈಗ ಅದು ಇದು ಕೆಲಸ ಗೊತ್ತಿರ್ತಾರಲ್ಲ ಶಂಕರಣ್ಣ, ನಿಮ್ಮಂತಾರು ಎಲ್ಲ ಹೋಗ್ಬಿಟ್ಟು ಹೆಂಗಾರು ಬದುಕಬಿಡ್ತಾರೆ.
2: ಕೌಶಲ್ಯ ತಿಳ್ಕೊಂಡಿರಂತ,
3: ಈಗ ಒಂದು ಬಡಗಿ ಕೆಲಸ ಮಾಡೋದಾಗ್ಬೋದು, ಚಿನ್ನ ಬೆಳ್ಳಿ ಕೆಲಸ ಮಾಡೋದಾಗ್ಬೋದು,
2: ಹೊಲಿಗೆ ಕೆಲಸ ಆಗಿರ್ಬೋದು,
3: ಯಾವ್ದೋ ಒಂದು ಕೆಲಸ ಗೊತ್ತಿದ್ದರು ಎಲ್ಲರೂ ಬದುಕತ್ತಾರೆ. ಕೆಲಸ ಇಲ್ಲ ಅಂತ ಅಂದ್ರೆ ಯಾರು ಕರೆಯಕಲ್ವಾ? ಇದು ಒಂಥರ ಹೆಂಗೆ ಅಂತ ಅಂತಾರೆ, ಅಕೌಶಲ್ಯ ಕಾರ್ಮಿಕರು ಅಂತ ಅಂತ
2: ಅಂದ್ರೆ. ನನಗೆ ಯಾವ್ದೇ ತರದ ಕೆಲಸ
3: ಗೊತ್ತಿಲ್ಲದಿದ್ರು
2: ನಾನು ಏನ್ ಕೆಲಸ ಮಾಡ್ತೀನಿ ಆ ಕೆಲ್ಸಕ್ಕೆ
3: ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಸೃಷ್ಟಿ ಮಾಡ್ಬಿಟ್ಟು ಕೊಡ್ಬೇಕು. ನೋಡೋದು ಸರ್ಕಾರದಾರು ಆಗಿರ್ಬೋದು, ಸಮಾಜದಾರು ಆಗಿರ್ಬೋದು, ಆಯ್ತಾ, ಯಾವ್ದು ಇಲ್ವಾ? ನಿನ್ನ ಮನೆ ತೋಟದಲ್ಲೇಯ ಹೊಲದಲ್ಲೇಯ ಅಲ್ಲೇನಾದ್ರು ಕೆಲ್ಸ ಇದ್ದ ಅಂತ ಅಂತ ಅಂದ್ರೆ, ಬದ ಹಾಕಳ ಅಂತದ್ದು, ಹೊಸ ತೋಟ ಮಾಡ ಅಂತ,

0: ನೀನ್ ಅಡಿಕೆ ತೋಟ ಮಾಡ್ತೀಯೋ, ತೆಂಗಿನ ತೋಟ ಮಾಡ್ತೀಯೋ, ಆಮೇಲೆ ಮಾವಿನ ತೋಟ ಮಾಡ್ತೀಯೋ, ಇಂಥವಕ್ಕೆಲ್ಲ ಹೋಗುವೆ. ಆ ಒಂದು ಕೆಲಸ ಮಾಡ್ಕೊಳಕ್ಕೆ ನಿಮ್ಗೆ ದುಡ್ಡ ಕೂಡ ಅಂತ.
1: ಒಟ್ಟಾರೆ ಈಗ 125 ದಿನಕ್ಕೆ ನನಗೆ ಭದ್ರತೆ ಸಿಕ್ತಂಗ ಆಯ್ತು ನೋಡು.
0: ಭದ್ರತೆ ಸಿಕ್ತು ಒಂದ್ ವರ್ಷದಲ್ಲಿ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಅಂತ ಅನ್ಕೊಂಡು. ಅದ್ ಬೇರೆ ಈಗ ಹೊಸದಾಗಿ ಮಾಡ್ಬಿಟ್ರೆ ಶಂಕರಣ್ಣ, ನೀನ್ ಹೇಳ್ದಂಗೆ ಬೇರೆ ಬೇರೆದಲ್ಲ ಸೇರ್ಸೋರು ಈಗ ಭಾರಿ ಅನುಕೂಲ ಮಾತ್ರ. ಆಮೇಲೆ ಈಗ ಕೆಲಸದ ದಿವಸನೂ ಜಾಸ್ತಿ ಮಾಡಿದ್ರು. ಮೊದ್ಲು ಬರೀ 100 ದಿವಸ ಇತ್ತು, ಈಗ 125 ದಿವಸ ಆಯ್ತು. ಜೊತೆಗೆ 1ನೇ ತಾರೀಕಿಂದ ಕೂಲಿನೂ ಜಾಸ್ತಿ ಮಾಡಿದ್ರು. 300 ರೂಪಾಯಿ ಇದ್ದಿದ್ದ
1: 327 ರೂಪಾಯಿ
0: ಮಾಡಿದ್ರು.
1: 27 ರೂಪಾಯಿ ಜಾಸ್ತಿ ಆಯ್ತು.
0: ಹೌದು,
1: 25 ದಿನ ಹೆಚ್ಚಿಗೆ ಕೆಲಸ ಸಿಕ್ತು. ಇದ್ರ ಜೊತೆಗೆ ಇನ್ನೊಂದೇನ್ ಬದಲಾವಣೆ ಅಂತಂದ್ರೆ, ಈಗ ನೋಡು, ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಈ ಯೋಜನೆದಾಗೆ ನಮ್ಗೆ ಏನು ಕೂಲಿ ಅಂತ ಕೊಡ್ತಾರಲ್ಲ, ಅದ್ರಲ್ಲಿ ಇದ್ರು ಅವ್ರದ್ದು ಹೆಂಗೆ ಅಂತಂದ್ರೆ, ಕೇಂದ್ರ ಸರ್ಕಾರದವರು 60% ಕೊಟ್ರೆ ರಾಜ್ಯ ಸರ್ಕಾರದವರು 40% ಕೊಡ್ತಾರೆ. ಒಂದೇ ಇದಕ್ಕೆ ಏನು ಈಗ ಹೊರೆ ಇಲ್ಲ. ರಾಜ್ಯ ಸರ್ಕಾರದವ್ರು ಕೊಡಬೇಕು ಅಂತ ಏನಿಲ್ಲ, ಬರೀ ಕೇಂದ್ರ ಸರ್ಕಾರದವ್ರು ಕೊಡಬೇಕು ಅಂತ ಏನಿಲ್ಲ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಬ್ಬರು
0: ಸೇರಿಸಿ
1: ನಮ್ಗೆ ಒಟ್ಟು ಉದ್ಯೋಗ ಭದ್ರತೆನ ಮಾಡೋ ನಿಟ್ಟಿನಾಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಯೋಜನೆ ಅಂತ.
0: ಇದು ನನ್ನಂತರ ನಿನ್ನಂತರಗಂತವೇ ಶಂಕರಣ್ಣ, ಹೇಳಿ ಮಾಡಿಸ್ದಂಗ ಐತ್ ನೋಡು. ನಮಗೆ ಬೇರೆ ಇನ್ಯಾವ್ದು ಕೆಲಸ ಬರಕಲ್ವಾ? ಆಯ್ತಾ, ಈಗ ಏನ್ ನಮಗ್ ಬರ್ತದೋ, ನಮಗ್ ಬರೋದೇ ಹಾರೆ ಗುದ್ಲಿ ಕೆಲಸ ಆಯ್ತಾ, ಹೆಚ್ಚು ಜಾಸ್ತಿ ಅಂತ ಅಂತ ಅಂದ್ರೆ ನೇಗಿಲ್ ಕೆಲಸ. ಈಗ ನೇಗಿಲುಗಳು ಇಲ್ಲ, ಯಾಕೆಂದ್ರೆ ಆ ಕೆಲಸಕ್ಕೆಲ್ಲವ ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟವೆ. ಹಂಗಾಗಿ ನೋಡು, ಇದು ಏನ್ ಇವತ್ತು ಬಂದೈತೋ ವಿಬಿಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಇದ್ ಬಳಕೆ ಮಾಡ್ಕೊಂಡು ಒಂದ್ ವರ್ಷದಲ್ಲಿ 125 ದಿವಸ ಕೆಲಸ ಇಲ್ಲದೆ ಇದ್ರು ಹುಡಿಕಂಡು ಕೆಲಸ ಮಾಡ್ಬೇಕು. ಹುಡಿಕಂಡು ಕೆಲಸ ಮಾಡ್ಬಿಟ್ಟು ನೋಡು, ಒಳ್ಳೆ ಅನುಕೂಲ ಆಯ್ತದ.
1: ಈಗ ಮೊದ್ಲು ಏನಾಗ್ಯದು ಅಂತಂದ್ರೆ, ಈಗ ಮೊದ್ಲು ಈ ನರೇಗಾ ಇತ್ತಲ್ಲ, ಆಗವಸಿ ದುಡ್ಡು ಸರಿಯಾಗಿ ಹಾಕೋರು ಅಕೌಂಟ್ಗೆ, ಅದ್ರ ಸ್ವಲ್ಪ ವ್ಯತ್ಯಾಸ ಆಗೋದು ಅಂದ್ರೆ ಒಂದ್ 15 ದಿನಕ್ಕೋ 20 ದಿನಕ್ಕೋ ಒಂದ್
0: ತಿಂಗಳು.
1: ಈ ದಪ್ಪ ಇದ್ರಾಗೆ 15 ದಿನದೊಳಗಡೆ ನಮ್ ಬ್ಯಾಂಕಿಗೆ ದುಡ್ಡು ಬಂದ್ ಬಿದ್ಬಿಡ್ತದ ನೋಡು.
0: ಬಂದೇ ಬರ್ತದೆ
1: ಅಂದ್ರೆ ಮುಖ್ಯವಾಗಿ ನೋಡು, ಅದೇ ಯೋಜನೆ ಏನು ನರೇಗಾ ಇತ್ತಲ್ಲ, ಅದೇ ತರ ಇದ್ರದಾಗ ನಾವು ಜಾಬ್ ಕಾರ್ಡ್ ಮಾಡಿಸ್ಕೋಬೇಕಾಯ್ತೆ. ಹೊಸದಾಗಿ ನಾವು ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ ನೀನ್ ಹೇಳ್ದಂಗೆ ನಮ್ಗೆ ಕಂಪಲ್ಸರಿ ಬಿಡು. ಈಗ 125 ಫಿಕ್ಸು, ಮತ್ತೆ ದುಡ್ಡು ಫಿಕ್ಸು. ಹಂಗಾಗಿ ಮತ್ತೊಮ್ಮೆ ನೀನ್ ಆಗ್ಲೇ ಹೇಳ್ತಾ ಇದ್ದಲ್ಲ, ಈಗ ನಮ್ಗೆ ಈಗ ಕೈ ಕಸಬು ಗೊತ್ತಿಲ್ದಿದ್ರು, ಏನು ಕೌಶಲ್ಯ ರಹಿತ ಅಂತಾರಲ್ಲ, ಕೌಶಲ್ಯ ಇಲ್ದಿದ್ರು ನನಗೆ ಕೆಲಸ ಮಾಡಕ್ಕೆ ಒಂದು ಭದ್ರತೆ ಒದಗಿಸ್ಕೊಡಂತ ಒಂದು ನಿಟ್ಟಿನಾಗ ಈ ವಿಬಿಜಿ ರಾಮ್ಜಿ ಐತಲ್ಲ,
0: ಒಳ್ಳೆ ಯೋಜನೆ ಮಾಡೋರ ಶಂಕರಣ್ಣ. ಈಗ ಇದ್ರದ್ದು ಫಲಾನುಭವಿಗಳು ಆಗ್ಲೇಬೇಕು ನಾವು.
1: ಹೌದು,
0: ಆಯ್ತಾ, ಈಗ ಜಮೀನ್ ಐತೆ, ಅಲ್ಲಿ ಏನಾರು ಒಂದ್ ಮಾಡ್ಬೇಕಲ್ಲ. ಈಗ ತೋಟ ಅಂತ ಮಾಡ್ಬಿಟ್ರೆ ಮುಂದಕ್ಕೆ ಅನುಕೂಲ ಆಯ್ತದ
1: ಶಂಕರಣ್ಣ.
0: ಅದಕ್ಕೋಸ್ಕರವ ಈಗ ನೀನು ಯಾವ ತೋಟ ಮಾಡ್ತೀಯೋ ಮಾಡ್ಕ ಆಯ್ತಾ, ನಾನ್ ಮಾತ್ರ ಅಡಿಕೆ ತೆಂಗಿ ಎರಡನ್ನು ಹಾಕನೇ ಸರಿಯ.
1: ಅಲ್ಲ, ನೀನು ಅಡಿಕೆ ತೆಂಗಿಗೆ ಯಾಕೆ ಹೆಚ್ಚಿಗೆ ನೀನು ಒತ್ತು ಕೊಡ್ತಾ ಇದೀಯ? ಅದ್ರ ಒಳಗಡೆ ನೀನೇನಾದ್ರೂ ಈ ಬೇರೆ ಬೆಳೆನ ಮಾಡೋ ಯೋಚನೆ ಮಾಡಕ್ಕಲ್ವ?
0: ಅಂದ್ರೆ ಬೇರೆ ಬೆಳೆಯನ್ನು ಬೇರೆ ಬೇರೆ ಮಾಡ್ತಾರೆ, ಬೇರೆ ಮಾಡದೇ ಇರೋದು ನಾನು ಮಾಡ್ಬೇಕಲ್ಲ. ಅದಕ್ಕೋಸ್ಕರವ ಅಡಿಕೆನೋ ತೆಂಗನೋ ಹಾಕೋಣ ಅನ್ಕೊಂಡು, ಆಮೇಲೆ ಸ್ವಲ್ಪ ಜಾಸ್ತಿ ದಿವಸ ಬಳಕೆ ಬರ್ತಾವಲ್ಲವು, 100 ವರ್ಷ ಬರ್ತಾವ ಅಂತ ಎರಡುವೆ, ತೆಂಗು ಅಷ್ಟೇ ಅಡಿಕೆ ಅಷ್ಟೇ. ಅದಕ್ಕೋಸ್ಕರ ಅದ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ಪ್ಯಾಟ್ಗೆ ಹೋಗ್ಬಿಟ್ಟು ಬರೋಣ, ಕೇಳ್ಕೊಂಡು ಯಾವ್ದು ಮಾಡಿದ್ರೆ ಒಳ್ಳೇದು, ಏನ್ ಕತೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಮಾಡೋಣ ಬಿಡು.
1: ಅಂದ್ರೆ ನೀನ್ ಹೇಳೋದು, ನಾವು ಈಗ ಇಲಾಖೆಗಳಿಗೆ ಹೋಗಿ ಅಧಿಕಾರಿಗಳ ಸಂಪರ್ಕ
0: ಮಾಡ್ಕೊಂಡು
1: ಅವರಿಂದ ಮಾಹಿತಿ ತಿಳ್ಕೊಂಡು ಮಾಡೋಣ ಅಂತ.
0: ಮಾಹಿತಿ ತಿಳ್ಕೊಂಡೇ ಮಾಡ್ಬೇಕು. ಈಗ ಸರ್ಕಾರದ ಯೋಜನೆ ಐತೆ ಅಂತ ಸುಮ್ ಸುಮ್ನೆ ಬಂದ್ಬಿಟ್ಟು ಬೆಳಗ್ಗೆ ನಾವು ಕೆಲಸ ಮಾಡಕ್ ಹೋಗ್ಬಿಟ್ಟು ಕೊಟ್ಬಿಡಕ್ಲ. ಅದಕ್ಕೆ ಅದೇ ಆದ ಕೆಲವು ಪ್ರೊಸೀಜರ್ ಇರ್ತವೆ, ಅದೆಲ್ಲ ಮಾಡ್ಕೊಂಡು ಮಾಡಬಿಡು ಶಂಕರಣ್ಣ.
1: ಹಂಗಂತೀಯ? ಈಗ ನೋಡು, ನೀನು ನನಗೆ ಸಿಕ್ಕಿ ನನಗೆ ಗೊತ್ತಿದ್ದಾರ ನಿನಗೆ ಹೇಳ್ದೆ, ನೀನು ತಿಳ್ಕೊಂಡಿದ್ದ ನನಗೆ ಹೇಳ್ದೆ. ಈಗ ನೋಡಿ, ಮುಂಗಾರು ಬರ್ರೆ ಚೆನ್ನಾಗಿ ಶುರು ಆಯ್ತು, ಈ ಒಂಥರ ಜಿಟಿ ಜಿಟಿ ಜಿಟಿ ಅಂತಾರೆ ಐತೆ, ನನಗೆ ಒಸಿ ಚಳಿ ಆಯ್ತೈತೆ. ಈ ಚಳಿಗೆ ಏನಾದ್ರೂ ಒಸಿ ಮಧ್ಯಾಹ್ನ ಟೈಮ್ನಾಗೆ,
0: ಮಧ್ಯಾಹ್ನ ಟೈಮ್ ಆಗಿ ಅದೇ ಕಾಪಿ ಕಾಪಿ ಮಾಡ್ಕೊಡ್ತೀನಿ ನಾನೇ ನನ್ನ ಕೈಯಾರವೇ ಕುಡಿದ್ಬಿಟ್ಟು ನೋಡೋಣಂತೆ. ಇವತ್ತಾದ್ರೆ ಇವತ್ತು, ಇಲ್ಲ ನಾಳೆ ಆದ್ರೆ ನಾಳೆ ಹೋಗ್ಬಿಡೋಣ.
1: ಸರಿ ಸರಿ, ಆಯ್ತು ನಡಿ
0: ನಡಿ.
2: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ವಿಬಿಜಿ ರಾಮ್ಜಿ ಕುರಿತ ಮಾತುಕತೆ ಮೂಡಿಬಂತು. ಭಾಗವಹಿಸಿದ್ದವರು ಅರ್ಕಲ್ಗುಡುವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

0: ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ, ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ವಿಕ್ಟೋರಿಯಾದ ಗವರ್ನಮೆಂಟ್ ಹೌಸ್ನಲ್ಲಿ ನಡೆದ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯ ಸಮಾರೋಪದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು ಜಂಟಿ ಪತ್ರಿಕಾ ಹೇಳಿಕೆಗಳನ್ನು ನೀಡಿದ್ದಾರೆ. ಉಭಯ ನಾಯಕರು ಪ್ರಾದೇಶಿಕ ಸ್ಥಿರತೆ, ಇಂಧನ ಭದ್ರತೆ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಗಾಗಿ ಸಮಗ್ರ ಚೌಕಟ್ಟುಗಳನ್ನು ರೂಪಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧದಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯ ಹೆಜ್ಜೆಯನ್ನು ಶ್ಲಾಘಿಸಿದರು. ಪ್ರಧಾನಿ ಮೋದಿಯವರು ದ್ವಿಪಕ್ಷೀಯ ಪಾಲುದಾರಿಕೆಯು ಭವಿಷ್ಯಕ್ಕಾಗಿ ನಿರ್ಮಿಸಲಾದ ಒಂದು ನಿರ್ಣಾಯಕ ಬಂಧವಾಗಿದೆ ಎಂದು ಘೋಷಿಸಿದರು. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ಸಂಬಂಧವು ಆಳವಾದ ಪರಸ್ಪರ ನಂಬಿಕೆಯಲ್ಲಿ ನೂತನ ವೇಗವನ್ನು ಪಡೆದಿದೆ. ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಸಂಯೋಜನೆಗೆ ನೀಡಲಾದ ಮಹತ್ವದ ಉತ್ತೇಜನವು ಈ ಶೃಂಗಸಭೆಯ ಪ್ರಮುಖ ಅಂಶವಾಗಿತ್ತು. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ, ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದವನ್ನು ವೇಗಗೊಳಿಸಲು ಬದ್ದವಾಗಿವೆ ಎಂದು ಹೇಳಿದರು. ಇಂಧನ ಭದ್ರತೆಯಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಿ ಭಾರತಕ್ಕೆ ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ಪೂರೈಕೆಗೆ ದಾರಿ ಮಾಡಿಕೊಡುವ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಸ್ವಚ್ಛ ಇಂಧನ ಗುರಿಗಳಿಗೆ ಪ್ರಮುಖ ಶಕ್ತಿಯನ್ನು ತುಂಬುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಮಹಿಳೆಯರು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ಗುಜರಾತ್ನಲ್ಲಿ ರೂಪ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಜಂಟಿಯಾಗಿ ಸ್ಥಾಪಿಸಿವೆ. ಸೈಬರ್ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಮೇಲಿನ ಆಸ್ಟ್ರೇಲಿಯಾ ಭಾರತ ಪಾಲುದಾರಿಕೆಗೆ ಮತ್ತು ಮೀಸಲಾದ ನಿರ್ಣಾಯಕ ಖನಿಜಗಳ ಕಾರಿಡಾರ್ನ ಕಾರ್ಯಾಚರಣೆಯೊಂದಿಗೆ ಕಾರ್ಯತಂತ್ರದ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಭದ್ರತೆಯು ಹೊಸ ಎತ್ತರವನ್ನು ತಲುಪಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಸುರಕ್ಷಿತಗೊಳಿಸಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಐತಿಹಾಸಿಕ ಜಂಟಿ ಘೋಷಣೆಯನ್ನು ಮಾಡಿದರು. ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿ ಮತ್ತು ಸ್ಮಾರ್ಟ್ ಆಪ್ಗಳು ಹಾಗೂ ಕೈಗಾರಿಕೆಗಳನ್ನು ಸಂಪರ್ಕಿಸಲು ನವೀನ ರಕ್ಷಣಾ ಆವಿಷ್ಕಾರ ಕಾರಿಡಾರ್ ಅನ್ನು ಪ್ರಾರಂಭಿಸಿದರು. ಪ್ರಧಾನಿ ಅಲ್ಬನೀಸ್ ಅವರು, ಈ ಸಂಬಂಧವು ಎಂದಿಗೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಅಥವಾ ಕ್ರಿಯಾತ್ಮಕವಾಗಿರಲಿಲ್ಲ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಹೆಗ್ಗುರುತಿನ ಜಂಟಿ ಘೋಷಣೆಗೆ ಸಹಿ ಹಾಕಿದರು. ಏಕೀಕೃತ ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಪ್ರಾರಂಭಿಸಿದರು. ಭಾರೀ ಆರ್ಥಿಕ ಯಶಸ್ಸಿನಲ್ಲಿ ಪರಮಾಣು ಸಹಕಾರ ಒಪ್ಪಂದದ ಅಡಿಯಲ್ಲಿ ಅಂತಿಮ ಆಡಳಿತಾತ್ಮಕ ವ್ಯವಸ್ಥೆಗೆ ಸಹಿ ಹಾಕಿರುವುದು ಭಾರತದ ಸ್ವಚ್ಛ ಇಂಧನ ಪರಿವರ್ತನೆಗೆ ಶಕ್ತಿ ತುಂಬಲು ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ರಫ್ತುಗಳನ್ನು ಮುಕ್ತಗೊಳಿಸುತ್ತದೆ. ಬೆಂಗಳೂರು ಮತ್ತು ಗುರುಗ್ರಾಮ್ಗಳಿಗೆ ಹೊಸ ವಿಶ್ವವಿದ್ಯಾಲಯದ ಶಾಖಾ ಆವರಣಗಳು ವಿಸ್ತರಿಸುವುದರೊಂದಿಗೆ ಶೈಕ್ಷಣಿಕ ಸಂಯೋಜನೆಯು ಅಭೂತಪೂರ್ವ ಸ್ಥಾನವನ್ನು ತಲುಪಿದೆ. ಈ ಭವಿಷ್ಯದ ಸಿದ್ಧ ಪಾಲುದಾರಿಕೆಯ ಅಂತಿಮ ಭಾಗವು ಉಭಯ ರಾಷ್ಟಗಳನ್ನು ಬೆಸೆಯುವ ಭಾರತ ಮೂಲದ ಜನಸಮೂಹವೇ ಆಗಿದೆ ಎಂದು ಅಲ್ಬನೀಸ್ ಪುನರುಚ್ಚರಿಸಿದ್ದಾರೆ. ಅಮೆರಿಕ ಇಂದು ಮುಂಜಾನೆ ಇರಾನ್ ವಿರುದ್ಧ ಹೊಸ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಟೆಹರಾನ್ ಬಹ್ರೇನ್ ಕುವೈತ್ ಮತ್ತು ಕತಾರ್ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದು, ಇದು ಪರ್ಷಿಯನ್ ಕೊಲ್ಲಿಯಲ್ಲಿನ ಯುದ್ಧವನ್ನು ಕೊನೆಗೊಳಿಸುವ ಉದ್ದೇಶದ ಮಧ್ಯಂತರ ಒಪ್ಪಂದಕ್ಕೆ ಮತ್ತೊಮ್ಮೆ ಬೆದರಿಕೆ ಒಡ್ಡುವಂತೆ ಪರಸ್ಪರ ದಾಳಿಯನ್ನು ತೀವ್ರಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ಇರಾನಿನ ದಾಳಿಗಳು ಕದನ ವಿರಾಮದ ಅಂತ್ಯವನ್ನು ಸೂಚಿಸಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಕೆಲವೇ ಗಂಟೆಗಳ ನಂತರ ಈ ದಾಳಿಗಳು ನಡೆದಿವೆ. ಅಮೆರಿಕ ನಿನ್ನೆ ಮುಂಜಾನೆ

ಇರಾನ್ನ ವಿವಿಧ ಮಿಲಿಟರಿ ನೆಲೆಗಳು ಮತ್ತು ಬಂದರು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿತ್ತು. ಒಮಾನ್ ಕರಾವಳಿಯಲ್ಲಿ ಇರಾನ್ ಹಲವಾರು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯ ಬೆನ್ನಲ್ಲೇ ಈ ದಾಳಿಗಳು ನಡೆದಿದ್ದವು. ಇದು ಇರಾನ್ನ ಪ್ರತಿಕ್ರಿಯೆಗೆ ಕಾರಣವಾಯಿತು. ಇಂದಿನ ದಾಳಿಗಳು ಎರಡೂ ಕಡೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಂತೆ ಕಂಡುಬಂದಿವೆ. ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿಯ ಇರುವ ಬಹರೇನ್ನಲ್ಲಿ ಕನಿಷ್ಠ ಎರಡು ಬಾರಿ ಸೈರನ್ಗಳು ಮೊಳಗಿದವು. ಬಹರೇನ್, ಕುವೈತ್ ಅಥವಾ ಕತಾರ್ನಲ್ಲಿ ಸಂಭವಿಸಿದ ಹಾನಿಯ ಬಗ್ಗೆ ತಕ್ಷಣದ ಯಾವುದೇ ಮಾಹಿತಿ

0: ಕುವೈತ್ ಮೇಲಿನ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಯುಎಸ್ ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಇರಾನ್ನಾದ್ಯಂತ ಸುಮಾರು 90 ಗುರಿಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ವಿಮಾನ ನಿಲ್ದಾಣದ ರನ್ವೇ ಮತ್ತು ಕ್ಷಿಪಣಿ ಲಾಂಚರ್ಗಳ ಮೇಲೆ ದಾಳಿ ನಡೆಸಿರುವುದನ್ನು ತೋರಿಸುವ ಕಪ್ಪು ಬಿಳುಪು ದೃಶ್ಯಾವಳಿಗಳನ್ನು ಸಹ ಅದು ಬಿಡುಗಡೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾಯಾನದ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ಇರಾನ್ನ ಸಾಮರ್ಥ್ಯವನ್ನು ಇನ್ನಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಇರುವ ಸರ್ಕಾರಿ ಶಾಲೆಗಳಲ್ಲಿ 9-12 ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ ಮಾಡಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರಲಿದ್ದು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಜೊತೆಗೆ ನಿರಂತರ ಶಿಕ್ಷಣವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಊರ್ಜಿತದಲ್ಲಿರುವ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಅಥವಾ ಅರ್ಹತೆಯನ್ನು ಸಾಬೀತುಪಡಿಸಲು ಸರ್ಕಾರ ಸೂಚಿಸಿರುವ ಇತರ ಯಾವುದೇ ದಾಖಲೆಯನ್ನು ಹೊಂದಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಶುಲ್ಕ ವಿನಾಯಿತಿ ಲಭ್ಯವಿರುತ್ತದೆ. ಈ ಮನ್ನಾ ಯೋಜನೆಯು ಸರ್ಕಾರಿ ಶಾಲೆಗಳು ವಿಧಿಸುವ ಎಲ್ಲಾ ಶುಲ್ಕಗಳನ್ನು ಒಳಗೊಂಡಿರುತ್ತದೆ. ಈ ನಡುವೆ ಸಕ್ಷಮ ಪ್ರಾಧಿಕಾರದಿಂದ ನಿರ್ದಿಷ್ಟವಾಗಿ ವಿನಾಯಿತಿ ನೀಡದ ಹೊರತು ಬಾಹ್ಯ ಶಾಸನಬದ್ಧ ಪ್ರಾಧಿಕಾರಗಳು, ಪರೀಕ್ಷಾ ಮಂಡಳಿಗಳು ಅಥವಾ ಇತರ ಹೊರಗಿನ ಸಂಸ್ಥೆಗಳಿಗೆ ಪಾವತಿಸಬೇಕಾದ ಶುಲ್ಕಗಳು ಎಂದಿನಂತೆ ಅನ್ವಯಿಸುತ್ತವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ 3ನೇ ಬ್ರಿಕ್ಸ್ ಸಾರಿಗೆ ಸಚಿವರ ಸಭೆಯು ಮಹಾರಾಷ್ಟದ ನಾಗ್ಪುರದಲ್ಲಿ ಇಂದಿನಿಂದ ಪ್ರಾರಂಭವಾಗಲಿದೆ. ಈ ತಿಂಗಳ 11 ಮತ್ತು 12 ನಾಗ್ಪುರ ನಗರದಲ್ಲಿ ಆಯೋಜಿಸಲಾಗಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಲಿದ್ದು ಸಾರಿಗೆ ವಲಯದ ಪ್ರಮುಖ ಆದ್ಯತೆಗಳು, ಮೂಲಸೌಕರ್ಯದಲ್ಲಿ ಸುಸ್ಥಿರತೆ ಹಾಗೂ ಸುಗಮ ಸಂಚಾರದ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಮುಖ್ಯ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಇದು ತಾಂತ್ರಿಕ ನಾವೀನ್ಯತೆ ಮತ್ತು ಸುಧಾರಿತ ಸಂಪರ್ಕದ ಮೂಲಕ ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವ ಬ್ರಿಕ್ಸ್ ರಾಷ್ಟಗಳ ಜಂಟಿ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯನ್ ಸೂಪರ್ ಸಂಸ್ಥೆಯು ಭಾರತದಲ್ಲಿ 50 ಕೋಟಿ ಆಸ್ಟ್ರೇಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಪ್ರಕಟಿಸಿದ್ದು ಈ ಕ್ರಮವನ್ನು ಭಾರತ ಸರ್ಕಾರವು ಸಕಾರಾತ್ಮಕವಾಗಿ ಸ್ವಾಗತಿಸಿದೆ. ಮೆಲ್ಬೋರ್ನ್ನಲ್ಲಿ ಇಂದು ಬೆಳಗ್ಗೆ ಆಸ್ಟ್ರೇಲಿಯಾ ಸೂಪರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಲ್ ಸ್ಟ್ರೋಡರ್ ಈ ಮಹತ್ವದ ಹೂಡಿಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30
4: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಸುರೇಶ್ ಪೀಟರ್ ಹೇಮಂತ್ ಹಾಗೂ ರವಿಶಂಕರ್ ಹಾಡಿರುವ ಯುಗ ಯುಗಗಳೇ ಸಾಗಲಿ ಚಿತ್ರದ ಹಾಡು. ಸಂಗೀತ ಹಂಸಲೇಖಾ.

ಹಾಡಿರುವ ಮೂರು ಕಾಸಿನ ಕುದುರೆ ಈ ಚಿತ್ರದ ಒಂದು ಹಾಡು ಇದೀಗ. ಈ ಗೀತೆಯನ್ನು ಬರೆದಿದ್ದಾರೆ ಗಿರೀಶ್ ಎಸ್ ಗೌಡ, ಸಂಗೀತ ನೀಡಿದ್ದಾರೆ ಆನಂದ್ ರಾಜವಿಕ್ರಮ್.

0: スハスケ。ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 9:30 ಭವತಿ ಭಿಕ್ಷಾಂದೇಹಿ ನಾಟಕ ಪ್ರಸಾರವಾಗ್ತಾ ಇದೆ. ಈ ನಾಟಕದ ರಚನೆಕಾರರು ಆನಂದ್, ಇನ್ನು ರೇಡಿಯೋಗೆ ಅಳವಡಿಸಿದ್ದಾರೆ HS ಪಾರ್ವತಿ. ನಾಟಕ ಭವತಿ ಭಿಕ್ಷಾಂದೇಹಿ ಇಂದು ರಾತ್ರಿ 9:30. ಸಮಯ 1:30 ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 22ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು

0: ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
1: ಕವಿ ಲಕ್ಷ್ಮೀಶ ಕದನಭೂಮಿಯ ವರ್ಣನೆಯನ್ನು ವಿಸ್ತಾರವಾಗಿ ನೀಡುತ್ತಾ ಯೋಧರು ಹಾರಿಸುತ್ತಿರುವ ಛತ್ರ ಚಾಮರ ಪತಾಕೆಗಳು ವಿವಿಧ ಜಯದ ಸಂಕೇತಗಳಿಂದ ರಣಾಂಗಣವು ಕತ್ತಲೆಯಿಂದ ಕೂಡಿತ್ತು. ಆದರೆ ಯೋಧರು ಧರಿಸುವ ರತ್ನಾಭರಣಗಳ ವಜ್ರ ವೈಢೂರ್ಯಗಳಿಂದ ಹೊರಹೊಮ್ಮುವ ಪ್ರಕಾಶಮಾನವಾದ ಕಾಂತಿಯು ಕತ್ತಲೆಯನ್ನು ಕರಗಿಸಿ ಬೆಳಕನ್ನು ಚೆಲ್ಲಿತ್ತು ಎಂಬ ಭವ್ಯ ಕಲ್ಪನೆಯನ್ನು ಕವಿ ಕಟ್ಟಿಕೊಡುತ್ತಿದ್ದಾನೆ. ಸೇನೆಯಿಂದೆದ್ದ ಧೂಳು ನಭೋಮಂಡಲವನ್ನು ವ್ಯಾಪಿಸಿತ್ತು. ಸೇನಾ ಪ್ರವಾಹವು ಹಿಮಾಲಯ ಪರ್ವತದಿಂದ ಹರಿದು ಬರುವ ಸುರನದಿಯಂತೆ ಕಂಗೊಳಿಸುತ್ತಿತ್ತು ಎಂದು ವರ್ಣಿಸುತ್ತಿದ್ದಾನೆ.

ಅಗ್ರಸಾಲಿನಲ್ಲಿದ್ದ ಎರಡೂ ಕಡೆಯ ಯೋಧರಿಗೆ ಯುದ್ಧ ಪ್ರಾರಂಭವಾಗಿದೆ. ಕೆಲವರು ಕತ್ತಿಯಿಂದ ಶತ್ರುಗಳನ್ನು ಕತ್ತರಿಸಿದರೆ, ಕೆಲವರು ಖಡ್ಗದಿಂದ ಅರಿಗಳ ಶಿರವನ್ನು ತೊರೆಯುತ್ತಿದ್ದಾರೆ, ಕೆಲ ಯೋಧರು ಬಿಲ್ವಿದ್ಯಾ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸುತ್ತಿದ್ದಾರೆ, ಹಲವರು ಭರ್ಚಿಗಳಿಂದ ಚಕ್ರಗಳಿಂದ ಕೃಪಾಣಗಳಿಂದ ವೈರಿಗಳನ್ನು ಗಾಯಗೊಳಿಸುತ್ತಿದ್ದಾರೆ. ಲಕ್ಷ್ಮೀಶನ ಸಮರಾಂಗಣದ ವರ್ಣನೆ ವಿಶೇಷವಾಗಿದೆ, ವೈವಿಧ್ಯಮಯವಾಗಿದೆ. ಯುದ್ಧದಲ್ಲಿ ಬಳಸುವ ಪ್ರತಿಯೊಂದು ಆಯುಧಗಳನ್ನೂ ಹೆಸರಿಸುತ್ತಾನೆ. ಅತಿರಥ ಮಹಾರಥರು ಪ್ರಯೋಗಿಸುವ ಪಟ್ಟು, ವಿರೋಧಿಯನ್ನು ಮೆಟ್ಟಿ ಕೆಡಹುವ ಗುಟ್ಟು ಪ್ರತ್ಯಕ್ಷದರ್ಶಿಯಂತೆ ದರ್ಶಿಸುತ್ತಿದ್ದಾನೆ.

ಮತ್ತೆ ವಿವರಣೆ ನೀಡುತ್ತಿದ್ದಾನೆ. ಗಜಾರೋಹಿಗಳು ತಮ್ಮ ವಿರೋಧಿಗಳೆಡೆಗೆ ಆನೆಯನ್ನು ನುಗ್ಗಿಸಿ ಅವರನ್ನು ನೆಲಸಮ ಮಾಡುವಂತೆ ಪ್ರಯತ್ನಿಸುತ್ತಿದ್ದಾರೆ. ಅಶ್ವಾರೋಹಿಗಳು ಮಿಂಚಿನ ವೇಗದಲ್ಲಿ ವೈರಿ ಸೈನಿಕರನ್ನು ಸದೆ ಬಡಿಯುತ್ತಿದ್ದಾರೆ. ರಥಿಕರು ಮುಂದೊತ್ತಿ ಬರುತ್ತಿರುವ ಶತ್ರುಗಳನ್ನು ತಡೆಯುತ್ತಿದ್ದಾರೆ. ವೀರರು ವೀರರೊಂದಿಗೆ ಹೋರಾಟವನ್ನು ಮುಂದುವರಿಸುತ್ತಿದ್ದಾರೆ. ರಥಿಕರ ಜೊತೆ ರಥಿಕರು, ಪದಾಧಿಕಾರಿಗಳ ಜೊತೆಯಲ್ಲಿ ಬಂದು ಹೀಗೆ ರಣಾಂಗಣವು ಅತಿ ಭೀಕರವಾಗಿತ್ತು ಎಂದು ಕವಿ ವಿವರಿಸುತ್ತಿದ್ದಾನೆ.

0: yenute paarthi tegedechanu.
1: ಪರಸ್ಪರ ಆಯುಧಗಳ ತಾಕಲಾಟದಿಂದೆದ್ದ ಶಬ್ದವು ಕಾರ್ಮೋಡಗಳ ಘರ್ಷಣೆಯಿಂದುಂಟಾದ ಗುಡುಗಿನ ಶಬ್ದದಂತೆ ಕೇಳಿಬರುತ್ತಿತ್ತು. ಶಸ್ತ್ರಾಸ್ತ್ರಗಳ ಘರ್ಷಣೆಯಿಂದುಂಟಾದ ಪ್ರಕಾಶವು ಮಿಂಚಿನಂತೆ ತೋರುತ್ತಿತ್ತು. ಇನ್ನೇನು, ಕಾರ್ಮೋಡ ಗುಡುಗು ಸಿಡಿಲು ಮೇಳೈಸಿದ ಮೇಲೆ ಮಳೆ ಬರಲೇಬೇಕಲ್ಲವೇ?

ಕಾಂತಿಪುರದ ಅರಸನು ವೀರಾವೇಶದಿಂದ ಮಧ್ಯಮ ಪಾಂಡವನ ಎದುರು ನಿಂತು ಗುಡುಗುತ್ತಿದ್ದಾನೆ. ಎಲವೋ ಧನಂಜಯ, ಜನ್ಮ ನೀಡಿದ ಜನಕನೊಂದಿಗೆ ಹೋರಾಡಬಾರದೆಂದು ಶರಣಾಗತನಾಗಿ ಸುವಸ್ತುಗಳನ್ನು, ಕಪ್ಪ ಗಾಣಿಕೆಗಳನ್ನು, ಕನಕಾಭರಣ ಕುದುರೆಗಳನ್ನು ಕೊಡಲು ಬಂದರೆ ನಿಂದನೆಯ ಮಾತುಗಳನ್ನಾಡಿ ಹಿಂದಕ್ಕೆ ಕಳುಹಿದೆಯಾ? ಎಷ್ಟೊಂದು ಅಹಂಕಾರವಿದ್ದೀತು ನಿನಗೆ. ಕ್ಷತ್ರಿಯ ನಕ್ಷತ್ರ ತೇಜಸ್ಸನ್ನು ಕಣಕ್ಕಿರುವೆ, ಇನ್ನು ನಿನ್ನ ಸಹಾಯಕ್ಕೆ ಎಂತಹ ಪರಾಕ್ರಮೇ ಬಂದರು? ಆತನನ್ನು ಯಮಸದನಕ್ಕೆ ಕಳುಹದಿದ್ದರೆ ಪಾರ್ಥನ ಪುತ್ರ ನಾನಲ್ಲ ಎಂದು ಒಂದೇ ಸವನೆ ಬಾಣ ಪ್ರಯೋಗಿಸತೊಡಗಿದ ಬಬ್ರುವಾಹನ.

ಈ ರೀತಿ ಮುಂದೊತ್ತಿ ಪಾರ್ಥನೊಡನೆ ಸೆಣಸಲು ಬರುತ್ತಿರುವ ಸವ್ಯಸಾಚಿಯ ಸ್ತುತನನ್ನು ಪಾರ್ಥನ ಪಾಳೆಯಕ್ಕೆ ಸಹಾಯಕನಾಗಿ ಸೇರಿಕೊಂಡಿರುವ ಅನುಸಾಲ್ವನೆಂಬ ವೀರ ಅರಸನು ತಡೆಗಟ್ಟಿ, ಹೆಲೈ ಬಬ್ರುವಾಹನನೇ, ತ್ರೈಲೋಕ್ಯ ವೀರನಾದ ವಿಜಯನನ್ನು ಎದುರಿಸುವುದು ಒಂದೆಡೆ ಇರಲಿ, ಈಗ ನಿನ್ನೊಡನೆ ಸೆಣಸಲು ಬಂದಿರುವ ಈ ವೀರ ಅನುಸಾಲ್ವನನ್ನು ಸೋಲಿಸಿ ನಂತರ ಅರ್ಜುನನನ್ನು ಎದುರಿಸು ಎಂದು 9 ಬಗೆಯ ವಿವಿಧ ಬಾಣಗಳಿಂದ ಪಾರ್ಥಸುತನನ್ನು ಗಾಯಗೊಳಿಸುತ್ತಿದ್ದಾನೆ.

ಅವನು ಸಾಲ್ವನು, ಅಸಾಧಾರಣ ವೀರ, ಮಾಯಾ ಯುದ್ಧವನ್ನು ಬಲ್ಲವನು. ಆತನ ಕೈ ಚಳಕದ ಬಾಣಗಳನ್ನು ಬಬ್ರುವಾಹನ್ನು ಕತ್ತರಿಸುತ್ತಾ, ಇದೋ ಮಣಿಪುರದ ಅರಸನ ಮಹಾಸಾಹಸ ನಿನಗೆ ತಿಳಿಯದು ಎಂದು ನೂರಾರು ಬಾಣಗಳನ್ನು ಅನುಸಾಲ್ವನ ಮೇಲೆ ಪ್ರಯೋಗಿಸಿದಾಗ ದೈತ್ಯ ಅನುಸಾಲ್ವ ಪಾರ್ಥಸುತನ ಶರಾಘಾತಕ್ಕೆ ಒಮ್ಮೆ ತತ್ತರಿಸಿದ. ಮತ್ತೆ ಸಾವರಿಸಿಕೊಂಡು ಇನ್ನೂ ಹರಿತವಾದ ಅನೇಕ ಬಾಣಗಳನ್ನು ಬಬ್ರುವಾಹನ ಮೇಲೆ ಪ್ರಯೋಗಿಸಿದ. ಬಬ್ರುವಾಹನ್ನು ಪ್ರತ್ಯಸ್ತ್ರಗಳನ್ನು ಆತನ ಮೇಲೆ ಪ್ರಯೋಗ

ಸೋಲನ್ನೇ ಅರಿಯದ ಸುಭದ್ರಾಪತಿಯ ಸುತನು ಅನುಸಾಲವನ ಮೇಲೆ ಅಂಬುಗಳ ಮಳೆಗರೆದಾಗ ರಕ್ಕಸನು ರೋಷದಿಂದ ಬಬ್ರುವಾಹನ ಮೇಲೆ ಎರಡು ಪಟ್ಟು ಬಾಣಗಳ ಪ್ರಯೋಗ ಮಾಡಿದ. ಅದಕ್ಕೆ ಪ್ರತಿಯಾಗಿ ಪಾರ್ಥಸುತನು ಪ್ರತ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದಾನೆ. ಆತನ ಅಂಬುಗಳು ಅವರ ಶರೀರವನ್ನು ಚುಚ್ಚಿ ಚುಚ್ಚಿ ರಕ್ತದ ಪ್ರವಾಹವನ್ನು ಹರಿಸುತ್ತಿವೆ. ಹೀಗೆ ರಣಾಂಗಣವು ಭೀಕರವಾಗಿ ಯಾರಿಗೂ ಸೋಲಿಲ್ಲ, ಯಾರಿಗೂ ಗೆಲುವಿಲ್ಲ ಎಂಬಂತೆ ಕಾಣಿಸುತ್ತಿತ್ತು.

ಕವಿ ಲಕ್ಷ್ಮೀಶ ಕದನದ ಅನೇಕ ಪಟ್ಟುಗಳನ್ನು ತಿಳಿದುಕೊಂಡಂತೆ ವರ್ಣಿಸುತ್ತಿದ್ದಾನೆ. ಅವರೀರ್ವರ ಸಂಗ್ರಾಮ ಸಮಾನವಾಗಿ ಒಂದೇ ತೂಕದ್ದಾಗಿತ್ತು ಎಂದು ಹೇಳುತ್ತಾ, ಬಾಣ ಬಿಡುವುದರಲ್ಲಿ, ಬಿಟ್ಟ ಬಾಣವನ್ನು ಕಡಿಯುವುದರಲ್ಲಿ, ಅಸ್ತ್ರವನ್ನು ಹೂಡುವುದರಲ್ಲಿ, ಅದಕ್ಕೆ ಪ್ರತ್ಯಾಸ್ತ್ರ ಪ್ರಯೋಗಿಸುವಲ್ಲಿ, ರಥವನ್ನು ನಡೆಸುವುದರಲ್ಲಿ, ರಥವನ್ನು ತಡೆಯುವುದರಲ್ಲಿ ಇಬ್ಬರು ವೀರರು ಸಮಾನರಾಗಿ ಕಾದಾಡುತ್ತಿದ್ದಾರೆ. ಬಿಂಕ ಭಿನ್ನಾಣ ಪರಾಕ್ರಮ ಶೌರ್ಯ ಎಲ್ಲರಲ್ಲಿಯೂ ಸಮಾನ ಬಲರು. ಇಂತಹ ವೀರರನ್ನು ಕಲಿಗಳನ್ನು ತಾನೆಲ್ಲೂ ಕಂಡಿಲ್ಲ ಎಂದು ವರ್ಣಿಸುತ್ತಿದ್ದಾನೆ.

ಎಷ್ಟೇ ಹೋರಾಡಿದರೂ ಗೆಲುವು ದೊರಕದಿದ್ದಾಗ ಅನುಸಾಲವನಿಗೆ ಸಿಟ್ಟು ಬಂದು ಒಂದೇ ಸವನೆ 7 ಬಾಣಗಳನ್ನು ಬಿಟ್ಟು ಚಿತ್ರಾಂಗದೆಯ ಪುತ್ರನ ಬತ್ತಳಿಕೆಯನ್ನು ಕತ್ತರಿಸಿ ಹಾಕಿದ. ಬಾಣವೆಂಟರಿಂದ ರಥವನ್ನು ಅಲ್ಲಾಡುವಂತೆ ಮಾಡಿದ. ಒಂದರ ಹಿಂದೊಂದರಂತೆ 14 ಅಂಬುಗಳನ್ನು ಹೊಡೆದು ಮಣಿಪುರ ದರಸನ ವಜ್ರ ಕವಚವನ್ನೇ ಸೀಳಿದ. ಈಗ ರಥಿಕನನ್ನು ಬಿಟ್ಟು ಸಾರಥಿಯ ಮೇಲೆ ಶರಾಘಾತವನ್ನುಂಟು ಮಾಡಿದ. ರಥ ಮುಗ್ಗರಿಸಿತು, ಕುದುರೆಗಳು ಕೆಳಕ್ಕೆ ಬಿದ್ದು ಸತ್ತವು. ಸಾರಥಿ ಇಹಲೋಕ ತ್ಯಜಿಸಿದ, ಆದರೂ ಧೃತಿಗೆಡಲಿಲ್ಲ ಧನಂಜಯನ ಕುಮಾರ.

0: ತಕ್ಷಣ ಮತ್ತೊಂದು ಮಣಿಖಚಿತ ರಥವನ್ನು ಏರಿ ಕಳನೊಡನೆ ಸಂಗ್ರಾಮಕ್ಕೆ ಮುಂದಾದ. ಅನುಸಾಲುವನು ಅಸಾಧಾರಣ ವೀರ, ಯದುಕುಲ ಶ್ರೇಷ್ಠ ಕೃಷ್ಣನೊಂದಿಗೆ ದುರವನ್ನು ದುರ್ಗಮಗೊಳಿಸಿದ್ದಾನೆಂದ ಮೇಲೆ ಮಾಯಾವಿದ್ಯೆ ಬಲ್ಲವನು ಬಬ್ರುವಾಹನನ ಯುದ್ಧಕ್ಕೆ ಸಿದ್ಧನಾಗುವುದರೊಳಗೆ ಗದಾಪ್ರಯೋಗ ಮಾಡತೊಡಗಿದ. ಪಾರ್ಥಸುತನ ಪೌರುಷವನ್ನು ಪುಡಿ ಪುಡಿಗೈವೆನೆಂದು ಪರಾಕ್ರಮದಿಂದ ಶತ್ರುವನ್ನು ಸದೆ ಬಡಿಯಲು ಮುಂದಾದ. ಚಿತ್ರಾಂಗದೆಯ ಪುತ್ರ ಉಲೂಚಿಯಿಂದ ಮಾರ್ಗದರ್ಶನ ಪಡೆದ ವೀರ ಬಬ್ರುವಾಹನ ತನ್ನೆಲ್ಲ ಶಕ್ತಿ ಸಾಮರ್ಥ್ಯದಿಂದ ಶರಾಘಾತದಿಂದ ಅನುಸಾಲವನನ್ನು ಧರೆ ಉರುಳಿಸಿದ, ವಿಜಯೋತ್ಸಾಹದಿಂದ ಮುನ್ನುಗ್ಗಿದ.
1: ಅನುಸ

ಪಾರ್ಥಸುತನು ಪಾರ್ಥನ ವೀರರನ್ನು ಸೋಲಿಸಿ ಮುಂದುವರಿಯುತ್ತಿರುವಾಗ ಶ್ರೀಕೃಷ್ಣ ಕುಮಾರ ಪ್ರದ್ಯುಮ್ನನ್ನು ಮಧ್ಯದಲ್ಲಿ ತಡೆದು, ನಿಲ್ಲು, ಪಾರ್ಥನನ್ನು ಕಾಣುವುದಕ್ಕಿಂತ ಮುಂಚೆ ನನ್ನನ್ನು ಪ್ರಾರ್ಥಿಸಿಕೊಂಡಿದ್ದರೆ ಇಷ್ಟೊಂದು ಅವಘಡಗಳು ನಡೆಯುತ್ತಿರಲಿಲ್ಲ. ನಮ್ಮಿಬ್ಬರಲ್ಲಿ ಮೈದುನ ಸಂಬಂಧವಿದೆ, ಆದ್ದರಿಂದ ನಿನಗೆ ನಾನು ನೋವುಂಟು ಮಾಡುವುದಿಲ್ಲ. ಸರಸಕ್ಕಾಗಿ, ವಿನೋದಕ್ಕಾಗಿ ಒಂದೆರಡು ಬಾಣಗಳನ್ನು ಪ್ರಯೋಗಿಸುತ್ತೇನೆ ಎಂದು ನವಿರಾದ ಬಾಣಗಳನ್ನೆಸೆದು ಮೃದು ಹೃದಯದ ಮನ್ಮಥ ಮುಂದೆ

ಸವ್ಯಸಾಚಿಯ ಸುತನು ಪ್ರದ್ಯುಮ್ನನನ್ನು ಕುರಿತು ಕುಹಕವಾಡುತ್ತಿದ್ದಾನೆ. ಹಲೋ ಹೋ ಶ್ರೀಹರಿಯ ಸುತನೆ, ಸಂಗ್ರಾಮದಲ್ಲಿ ಎಲ್ಲಿಯ ಸರಸ, ಎಲ್ಲಿಯ ಸಂಬಂಧ? ಸರಸ ವಿರಸವಾಗದಿರುತ್ತದೆಯೇ? ಬಾಣಗಳು ಬಿರುಸಿನಿಂದ ಕೂಡಿರುತ್ತವೆಯಲ್ಲದೆ ನವಿರಾದ ಆಯುಧಗಳಲ್ಲ, ನಿನ್ನ ಕುಸುಮ ಬಾಣಗಳಂತಲ್ಲ, ಸುಂದರಾಂಗ್ಯರ ವದನಗಳನ್ನು ವೀಕ್ಷಿಸುವ ಸಮಯವೂ ಅಲ್ಲ. ಇದು ಸಮರಭೂಮಿ ಎಂದು ತೀಕ್ಷ್ಣವಾಗಿ ನುಡಿದು 10,000 ಬಾಣಗಳಿಂದ ಪ್ರದ್ಯುಮ್ನನನ್ನು ಮುಚ್ಚಿದನು. ಮತ್ತು ಕವಿ ವರ್ಣಿಸುವಂತೆ ಅನಂಗನೆಂಬ, ಅಂದರೆ ಅಂಗಾಂಗಗಳನ್ನು ಕಳೆದುಕೊಂಡವನೆಂಬ ಹೆಸರಿಗೆ ತಕ್ಕುದಾದ ಕೆಲಸ ಮಾಡಿದನು ಮಣಿಪುರದ ಅರಸ ಬಬ್ರುವಾಹನ. ಮುಂದೆ

0: ಕವಿಯ ಕಲ್ಪನೆ ಮೇರು ತಲುಪಿದೆ. ಮುಸುಕಿದ ಬಾಣಗಳಿಂದ ಭೂಮಿ ಮಸುಕಾಯಿತು, ದಿಕ್ಕುಗಳೆಲ್ಲಿವೆ ಎಂಬುದೇ ತೋರದಾಯಿತು. ಹೆಚ್ಚೇಕೆ ಸೂರ್ಯ ಚಂದ್ರರು ಎಲ್ಲಿದ್ದಾರೆಂದು ಹುಡುಕೋದೇ ಅಸಾಧ್ಯವಾಯಿತೆಂದು ವರ್ಣಿಸುತ್ತಾ, ದೇವ ದೈತ್ಯ ಮಾನವರಾರು ಈ ರೀತಿ ಬಾಣಗಳ ಮಳೆಗರೆದಿರಲಿಲ್ಲ ಎಂಬ ಉತ್ಪ್ರೇಕ್ಷೆಯನ್ನು ಉಲ್ಲೇಖಿಸಿ, ಎಂದೆಂದೂ ಕಾಣದ ಕದನ, ಪ್ರದ್ಯುಮ್ನನ ಸಂಪೂರ್ಣ ಶರಗಳು ಸುತ್ತುವರಿದಿವೆ, ಬಬ್ರುವಾಹನ ಪದಾಘಾತಕ್ಕೆ ಪ್ರದ್ಯುಮ್ನ ನಡುಗುತ್ತಿದ್ದಾನೆ ಎಂಬ ರೀತಿಯಲ್ಲಿ ಸಮರಾಂಗಣದ ವರ್ಣನೆಯನ್ನು ಮಾಡುತ್ತಿದ್ದಾನೆ ಕವಿ ಲಕ್ಷ್ಮೀಶ.
1: ಕರ್ಕಶದೊಳ

ಎಷ್ಟೆಂದರೂ ಪುಷ್ಪ ಬಾಣಗಳನ್ನು ಪ್ರಯೋಗಿಸುವವನಲ್ಲವೇ ಮನ್ಮಥ. ಶೃಂಗಾರ ರಸದೊಂದಿಗೆ ಈ ರಣರಂಗದ ಅದ್ಭುತವನ್ನು ವರ್ಣಿಸುತ್ತಿದ್ದಾನೆ. ತನ್ನ ಮೇಲೆ ಹರಿತವಾದ ಬಾಣಗಳನ್ನು ಕಂಡ ಮನ್ಮಥ ಶ್ರೀಕೃಷ್ಣ ತನೆಯನ್ನು ಕಠಿಣ ಮನಸ್ಸಿನವನಾಗಿ ಕರ್ಕಶ ಬಾಣಗಳನ್ನು ಪ್ರಯೋಗಿಸಿದಾಗ ಅದರ ಘರ್ಷಣೆಗೆ ಮುತ್ತಿದ ಕತ್ತಲೆ ಕರಗೆ ಬೆಳಕು ಕಾಣತೊಡಗಿತು ಎಂದು ವರ್ಣಿಸುತ್ತಿದ್ದಾನೆ. ಮೊದಲು ಬಾಣಗಳಿಂದ ಸೂರ್ಯಚಂದ್ರರು ಮರೆಯಾದರು, ಆದ್ದರಿಂದ ಕತ್ತಲೆ ಕರಗಿತ್ತು. ಮತ್ತೆ ಬಾಣಗಳ ಸಂಘರ್ಷಣೆಯಿಂದ ಪ್ರಕಾಶ ಉಂಟಾಯಿತು ಎಂಬಂತೆ ರಣಾಂಗಣವನ್ನು ಅತ್ಯಂತ ಸಮರ್ಪಕವಾಗಿ ವರ್ಣಿಸುತ್ತಿದ್ದಾನೆ. ಪಾರ್ಥಸುತ ಮತ್ತು ಪಾರ್ಥ ಸಾರಥಿ ಸುತರ ಇಬ್ಬರ ಕದನ ಒಂದೇ ರೀತಿಯಲ್ಲಿ ಹೆಚ್ಚಿಲ್ಲ ಕಡಿಮೆ ಇಲ್ಲದಂತೆ ನಡೆಯುತ್ತಿತ್ತು. ಮುಂದೆ

ಮತ್ತೆ ಜನಮೇಜಯನನ್ನು ಕುರಿತು ವಿವರಿಸುತ್ತಿದ್ದಾನೆ. ಬರೇ ಕೇಳು. ಅತ್ಯಂತ ಆಶ್ಚರ್ಯವಾಗುವಂತೆ ಅಚ್ಯುತನ ಸುತನ ಶಸ್ತ್ರಗಳನ್ನು ಚಿತ್ರಾಂಗದೆಯ ಸುತನು ಸುಟ್ಟು ಹಾಕಿ ಮತ್ತೆ ಶರಗಳ ಸಾಗರವನ್ನೇ ಹರಿಸುತ್ತಿದ್ದಾನೆ. ಆತ ಬಿಟ್ಟ ಅಂಬುಗಳನ್ನು ಮಧ್ಯದಲ್ಲಿ ಕಡಿಯುತ್ತಿದ್ದಾನೆ. ಈತ ದಿವ್ಯಾಸ್ತ್ರಗಳನ್ನು ಆತನ ಮೇಲೆ ಪ್ರಯೋಗಿಸುತ್ತಿದ್ದಾನೆ. ಮನ್ಮಥನ ಅಂಗಾಂಗಗಳಿಗೆ ಪ್ರಯೋಗಿಸಿದ ಶಸ್ತ್ರಾಸ್ತ್ರಗಳಿಂದ ರುಧಿರವು ಒಂದೇ ಸಮನೆ ಹರಿಯುತ್ತಿದೆ. ಅಸಂಖ್ಯ ಸೇನೆಯನ್ನು ಧೂಳಿಪಟ ಗೈದಿದ್ದಾನೆ. ಸಿಕ್ಕ ಸಿಕ್ಕವರನ್ನು ಕೊಚ್ಚಿದ್ದಾನೆ.

ಬಬ್ರವಾಹನನ ಬಾಣಾಘಾತಗಳಿಂದ ಕೆರಳಿದ ಪ್ರದ್ಯುಮ್ನನು ಪ್ರತ್ಯಾಸ್ತ್ರಗಳಿಂದ ಆತನ ಶರಾವಳಿಗಳನ್ನು ಸುಡತೊಡಗಿದ. ಆತನ ರಥವು ಅತ್ಯುತ್ತ ತಿರುಗದಂತೆ ದಿಗ್ಬಂಧನವೆಸಗಿ ಒಂದೇ ಸವನೆ ಚಾಪಗಳಿಂದ ಚುಚ್ಚತೊಡಗಿದ. ಇನ್ನು ತಡಮಾಡದೆ ಮಣಿಪುರದ ಅರಸನ ಮೇಲೆ ಸನ್ಮೋಹನಾಸ್ತ್ರವನ್ನು ಪ್ರಯೋಗಿಸಿದ. ಸಕಲ ಶಸ್ತ್ರು ಸೇನೆಯನ್ನು ಸನ್ಮೋಹಿನಿಗೊಳಿಸಿದ. ಸಾಂಬಶಿವನ ಶತ್ರುವಾದ ಮನ್ಮಥನೆಂದು ಯುದ್ಧದ ಭೀಕರತೆಯನ್ನು ವರ್ಣಿಸುತ್ತಿದ್ದಾನೆ ವರಕವಿ ಲಕ್ಷ್ಮೀಶಾ.

ಶಕ್ತಿಯನ್ನು ಪ್ರೇಕ್ಷೆಯಿಂದ ವಿವರಿಸುತ್ತಿದ್ದಾನೆ. ಹರನ ಮೇಲೆ ಶರವನ್ನು ಪ್ರಯೋಗಿಸಿದವನಲ್ಲವೇ ಪ್ರದ್ಯುಮ್ನ ರಣೋತ್ಸಾಹಕ್ಕೆ ರಥಗಳು ರಥಿಕರು ಧರೆಗುರುಳಿದರು. ಕುದುರೆ ಕಾಲಾಳುಗಳು ಕದನ ಭೂಮಿಯಿಂದ ಕಾಲ್ಕಿತ್ತವು. ರಾವುತರನ್ನು ಕೆಡವಿ ಆನೆಗಳ ನವಸ್ಥಳಗಳನ್ನೊಡೆದು ಶರದಿ ಸುತೆಯ ಸುತನ ಸಂಗ್ರಾಮ ಸಾರ್ವಕಾಲಿಕ ದಾಖಲೆಯೋ ಭೂಪ್ರಳಯ ಕೋಟಿಯೋ ಎಂಬಂತೆ ರೌದ್ರಮಯವಾಗಿತ್ತು ಅಂದಿನ ಆ ಸಮರಾಂಗಣ.

ರಣಾಂಗಣದ ಭೀಭತ್ಸತೆಯನ್ನು ವರ್ಣಿಸುತ್ತಿದ್ದಾನೆ. ಮಣಿಪುರದ ಯುದ್ಧ ಭೂಮಿಯು ರುದ್ರ ಭೂಮಿಯಾಗಿ ಭೂಮಿಯೇ ಬಿರಿದು ತೊಂಡರಿದು ಖಡ್ಗಗಳಾಗುವಂತೆ ಖಂಡಗಳಾಗುವಂತೆ ಯಮಲೋಕದ ನರಕದ ದರ್ಶನದಂತೆ ಸಂಪೂರ್ಣ ಸಾಗರವೇ ಬತ್ತಿದಾಗ ಅಲ್ಲಿರುವ ಜಲಚರಗಳು ಚಡಪಡಿಸಿ ಸಾಯುವಂತೆ ಸಂಪೂರ್ಣ ಸಂಸಾರ ಚಕ್ರವೇ ಭಂಗಗೊಂಡಂತೆ ಶಿವನ ಕೈಲಾಸ ಗಿರಿಯಲ್ಲಿ ಸಂಗ್ರಹಗೊಂಡ ಭಕ್ತರ ಶಿರದಂತೆ ರಣಾಂಗಣವು ಅಸ್ತವ್ಯಸ್ತವಾಗಿ ಅಲ್ಲೋಲ ಕಲ್ಲೋಲವಾಗಿ ಕಾಣುತ್ತಿತ್ತು.

0: ರಣರಂಗದಲ್ಲಿ ಭೂತ ಪ್ರೇತಗಳನ್ನು ತರುವುದು ಕವಿಯ ಒಂದು ಸಮಯ. ಆ ಭೀಭತ್ಸವನ್ನು ವರ್ಣಿಸುತ್ತಾ, ಹೆಣಗಳ ರಾಶಿಯನ್ನು ಕಂಡರೂ ಕಂಗಾಲಾಗದ ಕುದುರೆಗಳು, ಸೊಂಡಿಲನ್ನು ಕಳೆದುಕೊಂಡು ಧರೆಗುರುಳಿದ ಗಜಪಡೆಗಳು, ಸೈನಿಕರ ದೇಹದಿಂದ ಬಸಿವ ನೆತ್ತರದ ನದಿ, ಮಜ್ಜೆ ಮಾಂಸಗಳ ಮುದ್ದೆಗಳು, ಇಂತಹ ರಣಾಂಗಣದಲ್ಲಿ ಭೂತ ಪ್ರೇತ ಬೇತಾಳಗಳು ಅಟ್ಟಹಾಸ ಗೈಯುತ್ತಿದ್ದವು. ಇಂತಹ ಘೋರ ಸಂಗ್ರಾಮ ಯಕ್ಷ ರಾಕ್ಷಸರಲ್ಲಿ ಎಲ್ಲಿಯೂ ಕಂಡಿಲ್ಲವೆನ್ನುತ್ತಿದ್ದಾನೆ ಕವಿ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 22ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: Good afternoon. This is Akashvani and I am Valsa Williams with the midday news. The headlines: India and Australia sign landmark deals on uranium supply and dedicated critical minerals corridor. Australia-India partnership on cyber critical technology.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಬೆಳೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರವಾಸ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ

0: ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿಂದು ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಮುಖ್ಯಮಂತ್ರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸದ ವೇಳೆ ಶಾಸಕರೊಂದಿಗೆ ಸಭೆ ನಡೆಸಿ ಅಭಿವೃದ್ದಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಸತೀಶ ಜಾರಕಿಹೊಳಿ, ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ದಿಗೆ ಪೂರಕವಾಗಿವೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ದಿ ಕುಂಠಿತ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಈ ಬಾರಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಕುಂಠಿತವಾಗಿದ್ದು, ಜಿಲ್ಲಾ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ಗಳು ನಿಯಮಿತವಾಗಿ ಸಭೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು, ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಪಂಕ್ತಿಯಲ್ಲಿದ್ದು, ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆಗೈಯುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲುಗಲ್ಲೇರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 46 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ಗೆ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವೂ ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ, ಸಮರ್ಥ ನಾಯಕತ್ವದಲ್ಲಿ ಮುನ್ನಡೆ ಸಾಧಿಸಿರುವ ಭಾರತ ಇಂಧನ ವಲಯದಲ್ಲೂ ಆತ್ಮನಿರ್ಭರವಾಗುವತ್ತ ದೃಢ ಹೆಜ್ಜೆ ಇರಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಸುಗಮವಾಗಿ ನಡೆಯುತ್ತಿರುವ ಬಗ್ಗೆ ವರದಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿದ್ದು, ಈಗಾಗಲೇ 12,73,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 322,000 ಮತದಾರರ ಗಣಕೀಕರಣವೂ ಆಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 87.44% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ 94.94% ಮತದಾರರ ನಮೂನೆಗಳ ವಿತರಣಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ

0: ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪರಿಣಾಮ ಬೀರಬಹುದು. ಹೀಗಾಗಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಪರ್ಯಾಯ ಕ್ರಮ ಕೈಗೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮಂಡ್ಯ, ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ನಿನ್ನೆ 5,731 ಕ್ಯೂಸೆಕ್ ಇದ್ದ ಒಳಹರಿವು ಇಂದು 12,694 ಕ್ಯೂಸೆಕ್ಗೆ ಏರಿಕೆ ಕಂಡಿದ್ದು, ಜಲಾಶಯಕ್ಕೆ ಬರುತ್ತಿರುವ ಒಳಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ನೀರಿನ ಮಟ್ಟ 85.66 ಅಡಿಗೆ ಏರಿಕೆ ಕಂಡಿದೆ. ಕಾವೇರಿ ನದಿ ನೀರನ್ನು ಇನ್ನಿತರೆ ಭಾಗಕ್ಕೆ ಹಂಚಿಕೆಗೆ ಸಂಬಂಧಿಸಿದಂತೆ ನಾಳೆ ಕೆಆರ್ಎಸ್ನಲ್ಲಿ ಜಲಸಂಪನ್ಮೂಲ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ರಾಯಚೂರು ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು, ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆಪ್ ಬಿಡುಗಡೆಯಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಲು ಹೊಸದಾಗಿ ಸರಳೀಕರಿಸಿದ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ರಾಯಚೂರು ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ 2026-27 ಎಂಬ ಹೆಸರಿನ ಮೊಬೈಲ್ ಆಪ್ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು 31 ಕೊನೆಯ ದಿನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರವಾಸಿಗರಿದ್ದ ತೂಫಾನ್ ಕ್ರೂಸರ್ ವಾಹನ ಹಾಗೂ ಲಾರಿಯ ನಡುವೆ ನಡೆದ ಡಿಕ್ಕಿಯಲ್ಲಿ 6 ಜನರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಹಾಗೂ ಮಂಗಳೂರು ಕಡೆಗೆ ಪ್ರವಾಸ ಹೊರಟಿದ್ದ ಸಂದರ್ಭದಲ್ಲಿ ಅರಬೈಲ್ ಘಟ್ಟದ ತಿರುವಿನಲ್ಲಿ ಎದುರಿನಿಂದ ಬಂದ ಲಾರಿ ಕ್ರೂಸರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 3 ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆಯ ಪೊಲೀಸರು ಹಾಗೂ ಹೆದ್ದಾರಿ ಗಸ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಘಟನೆಗೆ ಸಂಬಂಧಿಸಿದಂತೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾಯಚೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 2026-27 ಸಾಲಿನ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಸೇವೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ನಾಗರಿಕ ಸೇವೆ, ವ್ಯವಹಾರ ಮತ್ತು ಕೈಗಾರಿಕೆ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಇದು ಆಕಾಶವಾಣಿ ಬೆಂಗಳೂರು. ಸಂಜೆಯ ಪ್ರಸಾರದಲ್ಲಿ ಇನ್ನು ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ಜಿಲ್ಲಾ ವಾರ್ತಾ ಪತ್ರ ಮುಡಿವರ್ತ

0: ಸಂಜೆ 6:30 ಕೃಷಿ ರಂಗ ಕಾರ್ಯಕ್ರಮ 6:51 ಪರ್ಯಾಯ ರಸಗೊಬ್ಬರಗಳ ಕುರಿತಾಗಿ ಡಾಕ್ಟರ್ ವೀರನಾಗಪ್ಪ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಚಗೌಡ. ಇದಾದ ಬಳಿಕ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೆಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದಗಳನ್ನು ಕೇಳಬಹುದು. ಸಿರಿಗಂಧ 7:45 ದೀಪಾರಾವ್ ಮತ್ತು ರೂಪಾರಾವ್ ಹಾಡಿರುವ ಭಾವಗೀತೆಗಳನ್ನು ಆಲಿಸಲಿದ್ದೀರಿ 9:15. ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 9:30 ಭವತಿ ಭಿಕ್ಷಾಂದೇಹಿ ನಾಟಕ ಪ್ರಸಾರವಾಗ್ತಾ ಇದೆ. ಈ ನಾಟಕದ ರಚನೆಕಾರರು ಆನಂದ್, ಇನ್ನು ರೇಡಿಯೋಗೆ ಅಳವಡಿಸಿದ್ದಾರೆ HS ಪಾರ್ವತಿ. ಆರೋಗ್ಯ ಸಂಚಿಕೆ ರಾತ್ರಿ 10:00. ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತಾಗಿ ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗಿನ ಸಂದರ್ಶನವಿದೆ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ. ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ. ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ. ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ. ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ. ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು

ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರೆ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:30. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು ನಾಗರತ್ನ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: play the Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಸ್ನೇಹಿತರೆ, ಈಗ ಕೇಳಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ
2: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
4: ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ

0: ಸಂವಿಧಾನ ಫೆಲೋ ಆಗಿರುವ ಸಂದರ್ಶಿನಿ ಮೇಡಮ್ ಅವರು, ನಮಸ್ಕಾರ ಮೇಡಮ್.
1: ನಮಸ್ಕಾರ ಸರ್.
0: ಈಗ ಯಾವುದೇ ಒಂದು ಸಂಸ್ಥೆನಲ್ಲಿ ಎಲ್ಲೋ ಒಂದು ಖಾಸಗಿ ಕ್ಷೇತ್ರದಲ್ಲಿ ಆಗಿರಬಹುದು, ಕೆಲಸಕ್ಕೆ ಮಹಿಳಾ ಉದ್ಯೋಗಿಗಳನ್ನ ತಗೊಂಡಿರ್ತಾರೆ ನೋಡೋಣ. ಅಲ್ಲಿ ಕೆಲವು ಬೆನಿಫಿಟ್ಸ್ ಗಳನ್ನ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಅವರನ್ನ ರಾಜೀನಾಮೆ ನೀಡಿ ಅಂತ ಒತ್ತಾಯ ಮಾಡ್ತಿರ್ತಾರೆ ಕೆಲಸಲ್ಲ ಅಂತ ಕೆಲವೊಂದು ಇದಾವೆ. ಈ ಒಂದು ಅಂಶ ಹೇಗೆ ಮೇಡಮ್, ಇದು ಕಾನೂನುಬದ್ಧ ಆಗತ್ತಾ? ಹೇಗೆ?
1: ಖಂಡಿತ ಇಲ್ಲ ಸರ್, ಫೋರ್ಸ್ ಮಾಡಬಾರ್ದು, ಅದು ಕಾನೂನುಬದ್ಧ ಆಗೋದಿಲ್ಲ. ಈ ಸಂದರ್ಭಕ್ಕೆ ತಕ್ಕನಾಗಿ ನಾನು ಹೇಳಬೇಕು ಅಂದ್ರೆ, ಮೆಟರ್ನಿಟಿ ಬೆನಿಫಿಟ್ಸ್ ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಗಳನ್ನ ಟರ್ಮಿನೇಟ್ ಮಾಡೋದು ಉಂಟು. ಸೊ ಈಗ ಏನಾಗತ್ತೆ, ಡೆಲಿವರಿ ಆದ್ಮೇಲೆ ಪೋಸ್ಟ್ ಲೀವ್ ಮತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಲೀವ್ ಕೊಡಬೇಕು, ಪೋಸ್ಟ್ ಲೀವ್ ಕೊಡಬೇಕು ಅಂತ ಎಲ್ಲ ಕಾನೂನು ಇರೋದ್ರಿಂದ ಮ್ಯಾನೇಜ್ಮೆಂಟ್ ಏನಿರತ್ತೆ, ಅವರು ಟರ್ಮಿನೇಟ್ ಮಾಡಿದ್ರೆ ಅವರು ಈ ಬೆನಿಫಿಟ್ಸ್ ನ ಕೊಡಬೇಕಾಗತ್ತೆ, ಅದಕ್ಕೆ ಪ್ರೆಷರೈಸ್ ಮಾಡ್ತಾರೆ, ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ಪ್ರೆಷರೈಸ್ ಮಾಡ್ತಾರೆ. ಇಂಥ ಒಂದು ಪ್ರೆಷರ್ಗೆ ಒಳಗಾಗಿದ್ದಂತಹ ಸಂದರ್ಭದಲ್ಲಿ ಅವರು ಖಂಡಿತ ಕಾನೂನು ಮೊರೆ ಹೋಗ್ಬೋದು. ಇದನ್ನ ಲೇಬರ್ ಕೋರ್ಟ್ಗೆ ಕೂಡ ಅವರು ಕೇಸನ್ನ ದಾಖಲೆ ಮಾಡಬಹುದು. ಹಾಗೆ ಅವ್ರ ಮಧ್ಯೆ ಏನಾದರೂ ಕಾಂಟ್ರಾಕ್ಟ್ ಇದ್ರೆ ಸಿವಿಲ್ ಕೋರ್ಟಲ್ಲೂ ಕೂಡ ಇವರು ಕೇಸನ್ನ ದಾಖಲೆ ಮಾಡಬಹುದು, ಕಾಂಟ್ರಾಕ್ಚುಯಲ್ ಅಬ್ಲಿಗೇಷನ್ಸ್ ಇದ್ದಾಗ.
0: ಈಗ ಹೆರಿಗೆ ರಜೆ ಆಗಿರಬಹುದು ಮತ್ತು ಇನ್ನಿತರ ಈಗ ಇತ್ತೀಚೆಗೆ ಸೇರ್ಪಡೆ ಆದಂತ ರಜೆ, ತಿಂಗಳಿಗೆ ಒಂದು ರಜೆ ಅಂತ ಹೇಳಿ ಏನ್ ಮಾತಾಡ್ತಾ ಇದ್ದೀವಿ ನಾವು, ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ನಂತರ ದಿನಗಳಲ್ಲಿ ನೀವು ಯಾವುದೇ ರೀತಿಯಾದ ನಿರಾಕರಣೆ ಮಾಡೋಂಗಿಲ್ಲ.
1: ಈಗ 180 ಡೇಸ್ ಕಂಪ್ಲೀಟ್ ಆಗಿದ್ರೆ ಪೂರ್ತಿ ಮೆಟರ್ನಿಟಿ ಬೆನಿಫಿಟ್ಸ್ ಎಲ್ಲ ಅವರಿಗೆ ಸೇರ್ಬೇಕು.
0: ಕಂಪನಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಅನೇಕ ಕೌಶಲ್ಯಗಳಲ್ಲಿ ಏನಾದರೂ ಕೊರತೆ ಬಂದಾಗ ನಾವು ಆ ವರ್ಕ್ ಮಾಡ್ಲಿಕ್ಕೆ ಫಿಟ್ ಅಂತ ಇರಲಾರ್ದಾಗ
1: ಟರ್ಮಿನೇಟ್
0: ಅವ್ರು ಮಾಡ್ತಾರೆ. ಅವಾಗ ಅದಕ್ಕೆ ನಾವು ಆ ಉದ್ಯೋಗಕ್ಕೆ ನಾವು ಸೂಕ್ತ ವ್ಯಕ್ತಿ ಅಲ್ಲ ಅಂತೇಳಿ ಅನಿಸುತ್ತೆ, ಅದು ಬೇರೆ. ಆದ್ರೆ ನಮ್ಮಿಂದನೇ ರಾಜೀನಾಮೆ ಸದ್ಯಕ್ಕೆ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಬೇರೆ ಬೇರೆ ಕಾರಣಗಳನ್ನ ಬೇಕಾದ್ರೆ ಕೊಟ್ಬಿಟ್ಟು ನೀವು ಕೊಟ್ಬಿಡಿ ಸುಮ್ನೆ ಆಗಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಕೊಡಿಸೋದಿದೆಯಲ್ಲ, ಅದು ಒಂಥರ ಸಂಚು ಮಾಡ್ದಂಗ ಆಗುತ್ತೆ.
1: ಸಂಚು ಮಾಡ್ದಂಗ ಖಂಡಿತ, ಅದಕ್ಕೆ ಪ್ರೆಷರೈಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಕಾನೂನು
0: ತಪ್ಪು ಒಪ್ಪಿಗೆ ಟೈಪ್ ಮಾಡಿಸ್ಬಿಟ್ಟು ಅವ್ರ ಕಡೆಯಿಂದನೇ ಮಾಡಿ ಅವರಿಗೆ ಗೂಬೆ ಕೂರಿಸೋದು ನೀವು ಹೇಳ್ದಂಗೆ, ಅದೆಲ್ಲ ಆಗ್ಬಾರ್ದು. ಯಾವುದೇ ಕೆಲಸ ಇರಬಹುದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಎಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಮತ್ತೆ ಸರಿಯಾಗಿ ಕೆಲಸ ಮಾಡ್ತಿದ್ರು ಕೂಡ ಈ ಎಲ್ಲ ಕೆಲವು ಬೆನಿಫಿಟ್ ಗಳನ್ನ ಕೊಡಬೇಕಾಗತ್ತೆ, ಕೆಲವು ಸೌಲಭ್ಯಗಳನ್ನ ನೀಡಬೇಕಾಗತ್ತೆ, ತುಂಬಾ ರಜೆಗಳನ್ನ ನೀಡಬೇಕಾಗತ್ತೆ, ಅವರಿಂದ ನಮ್ಗೆ ತುಂಬಾ ನಷ್ಟ ಆಗತ್ತೆ ಅಂತ ಹೇಳಿ ಆ ವಿಚಾರಗಳನ್ನ ಮಾಡೋಂಗಿಲ್ಲ.
1: ಖಂಡಿತ,
0: ತಾವು ಹೇಳಿದಂಗೆ 180 ದಿನ,
1: ಆರು
0: ತಿಂಗಳ ಕೆಲಸದ ನಂತರ ಬೇಕಾದ್ರೆ ಅವರು ಈ ತರ ತಾಯ್ತನಕ್ಕೆ ಅವರು ಅರ್ಹರಾದ್ರೆ ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಸಂದರ್ಶಿನಿ ಮೇಡಮ್ ಅವರೇ, ನಮ್ಮ ಕೇಳುವರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
4: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
5: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
4: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
6: ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 3:36:26. ಈ ಸಮಯದ ಕಾರ್ಯಕ್ರಮ ನಿಮ್ಮೆಲ್ಲರ ನೆಚ್ಚಿನ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮ್ಮ ಪ್ರಶ್ನೆಗಳಿಗೆ ನಿಮ್ಮ

ಉತ್ತರಗಳನ್ನ ಕೇಳುವಂತಹ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮವನ್ನ ಶುರು ಮಾಡುವಂತಹ ಸಮಯ. ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನ ಕಳಿಸಬೇಕಾಗಿರುವಂತಹ ವಾಟ್ಸ್ಆಪ್ ಸಂಖ್ಯೆ 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ವಾಟ್ಸ್ಆಪ್ ಸಂದೇಶದ ಮೂಲಕ ನಾವು ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಲುಪಿಸಬಹುದು. ಹಾಗಾದರೆ ಇನ್ಯಾಕ್ತಡ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಬರ್ತಾ ಇದೆ ಮೊದಲನೇ ಪ್ರಶ್ನೆ. ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಸುಳಿವುಗಳಿಂದ ಚಿತ್ರದ ಹೆಸರನ್ನು ಗುರುತಿಸಬೇಕು. ಕೆಳಗಿನ ಸುಳಿವುಗಳಿಂದ ಚಿತ್ರದ ಹೆಸರನ್ನು ಗುರುತಿಸಿ ಅನ್ನೋದು ಪ್ರಶ್ನೆ. ಸುಳಿವು ಒಂದು, ಈ ಚಿತ್ರ ಅರಣ್ಯ ಒತ್ತುವರಿ ಹಾಗೂ ದೈವಿಕ ಆರಾಧನೆಯ ಕಥಾಹಂದರವನ್ನು ಹೊಂದಿದೆ. ಸುಳಿವು ಎರಡು, ಚಿತ್ರದ ನಾಯಕ ನಟರೇ ನಿರ್ದೇಶನವನ್ನು ಸಹ ಮಾಡಿದ್ದಾರೆ. ಸುಳಿವು ಮೂರು, ಕಥಾನಾಯಕಿ ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾದರೆ ಈ ಮೂರು ಸುಳಿವುಗಳಿಂದ ಯಾವ ಚಿತ್ರ ಅಂತ ನಿಮಗೆ ಗೊತ್ತಾಗುತ್ತಾ? ಲೇಟೆಸ್ಟ್ ಮೂವಿನೇ, ತುಂಬ ಹಳೆಯ ಚಿತ್ರ ಅಂತೂ ಅಲ್ಲ, ಇತ್ತೀಚೆಗೆ ಬಂದಂತಹ ಚಿತ್ರವೇ. ಹಾಗಾಗಿ ನೀವು ಗೆಸ್ ಮಾಡೋದಕ್ಕೂ ಇದು ಈಸಿ ಆಗ್ಬೋದು ಅಂತ ಅನ್ಕೋತಾ ಮೂರು ಸುಳಿವುಗಳನ್ನು ಕೊಟ್ಟಿದ್ದೀನಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸೋದಕ್ಕೆ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ರಣಧೀರ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಂಗೀತ ಹಾಗೂ ಸಾಹಿತ್ಯವನ್ನ ನೀಡಿದವರು ಹಂಸಲೇಖ. ಈ ಹಾಡು ಒಂಥರ ಎಷ್ಟು ವಿಜೃಂಭಣೆ ಅಲ್ವಾ, ಹಾಡು ಕೇಳೋದಕ್ಕಿರಬಹುದು, ನೋಡೋದಕ್ಕಿರಬಹುದು. ಅದು ಖುಷ್ಬು ಅವರು, ರವಿಚಂದ್ರನ್ ಅವರ ಅಭಿನಯ ಇರ್ಬೋದು, ಅವರ ಬ್ಯಾಕ್ಗ್ರೌಂಡ್ ಅಲ್ಲಿ ಇರುವಂತಹ ಒಂದು ಪರಿಸರ ಇರ್ಬೋದು, ನಿಜವಾಗ್ಲೂ ತುಂಬಾನೇ ಒಂಥರ ಕಣ್ಣಿಗೆ ಹಬ್ಬ ಅನ್ನುವಂತಹ ಹಾಡು. ಹಾಗೆ ಸ್ಟುಡಿಯೋದಲ್ಲಿ ಕುತ್ಕೊಂಡು ಈ ಹಾಡನ್ನ ಕೇಳಿಸ್ಕೋಬೇಕಾದ್ರು ಅದೇ ತರ ತುಂಬಾ ವಿಜೃಂಭಣೆ ಆದಂತಹ ಹಾಡು. ಆ ಬೀಟ್ಸ್ ಇರ್ಬೋದು, ಹಂಸಲೇಖ ಅವರ ಕೆಲಸ, ಸಾಹಿತ್ಯ ನಿಜವಾಗ್ಲೂ ತುಂಬಾನೇ ಖುಷಿ ಕೊಡ್ತು. ನೀವು ಸಹ ಹಾಡನ್ನ ಎಂಜಾಯ್ ಮಾಡಿದೀರಾ ಅಂತ ಭಾವಿಸ್ತಾ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಸ್ನೇಹಿತರೆ. ನಾನು ಹಿಂದಿನ ಪ್ರಶ್ನೆಯನ್ನ ಕೇಳಿದ್ದೆ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಮ್ಮ ಕೇಳುಗರ ಹೆಸರನ್ನ ನೋಡುವಂತಹ ಸಮಯ. ಮಂಜುನಾಥ್ ಲಗ್ಗೆರೆಯಿಂದ, ರಾಧಾಕೃಷ್ಣ ಚೆಲ್ಲಹಳ್ಳಿಯಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಶ್ರೀಮಂತ್ ಹೊಸಮನಿ ಬೀದರ್, ತೀರ್ಥೇಶ್ ಚನ್ನಪಟ್ಟಣ, ಪ್ರಸನ್ನ ಕುಮಾರ್ ದಾವಣಗೆರೆ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಬಡಾವಣೆ ಚಿಕ್ಕಮಗಳೂರು, ಚಂದ್ರಪ್ಪ ಉತ್ತರಹಳ್ಳಿ, ನೋಬೆಲ್ ಟೈಲರ್ ಮುನಿರಾಬಾದ್ ಡ್ಯಾಂ, ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್, ಮುರಳಿ ಬುದಿಗೆರೆಯಿಂದ ಗುರುರಾಜ ಕುಟುಂಬ ವಿರೂಪಾಕ್ಷಪುರದಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆಯೇ ಸುನಿಲ್ ಅಂಟಾಳ ಮರದ್ ಮುನಿರಾಬಾದ್ನಿಂದ, ಮಲೇಶ್ ಬಾಬು ಅವರು ಶಿರಾದಿಂದ ಸಂದೇಶವನ್ನು, ಸರಿಯಾದ ಉತ್ತರವನ್ನು ಕೊಟ್ಟಂತಹ ಮೊದಲಿಗರು ನೀವೆಲ್ಲ. ನಿಮ್ಮ ಹೆಸರನ್ನು ಮಾತ್ರ ಓದಿದ್ದೀನಿ, ಹಾಗೆ ಇನ್ನೂ ಹಲವಾರು ಜನ ನಮಗೆ ಉತ್ತರವನ್ನು ಕಳಿಸ್ತಾ ಇದ್ದೀರಾ. ನನ್ನ ಹೆಸರನ್ನ ಯಾಕೆ ಓದಿಲ್ಲ, ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದಲ್ಲ ಅಂತ ನಮಗೆ ಆಮೇಲೆ ಧಮಕಿನೂ ಹಾಕ್ತಿರ್ತೀರಾ. ಅದಕ್ಕೆ ಹೇಳಿದ್ದೀನಿ, ಮೊದಲ 15 ಜನರ ಹೆಸರನ್ನು ಓದಿದ್ದೇನೆ. ಹಾಗಾದರೆ ಕಾರ್ಯಕ್ರಮದಲ್ಲಿ ಹಿಂದೆ ನಾನು ಕೇಳಿದಂತಹ ಪ್ರಶ್ನೆ ಆಗಿತ್ತು, ಕೆಳಗಿನ ಸುಳಿವುಗಳಿಂದ ಚಿತ್ರದ ಹೆಸರನ್ನು ಗುರುತಿಸಿ ಅಂತ ಹೇಳಿ. ಚಿತ್ರ ಅರಣ್ಯ ಒತ್ತುವರಿ ಹಾಗೂ ದೈವಿಕ ಆರಾಧನೆಯ ಕಥಾಹಂದ್ರವನ್ನು ಹೊಂದಿದೆ. ಹಾಗೆಯೇ ಚಿತ್ರದ ನಾಯಕ ನಟರೇ ನಿರ್ದೇಶನವನ್ನು ಸಹ ಮಾಡಿದ್ದಾರೆ. ಕಥಾನಾಯಕಿ ಅರಣ್ಯ ಇಲಾಖೆಯ ಸಿಬ್ಬಂದಿಯಾಗಿರ್ತಾರೆ ಅಂತ ಹೇಳಿದ್ದೆ. ಹೌದು, ನೀವು ಮಾಡಿರೋ ಗೆಸ್ ಕರೆಕ್ಟ್ ಆಗಿದೆ. ಚಿತ್ರದ ಹೆಸರು ಕಾಂತಾರ. ಕಾಂತಾರ ಒಂದು ದಂತಕತೆ ಅಂತ ಒಂದು ಚಿತ್ರ ಬಂದಿತ್ತು. ಈ ಚಿತ್ರದ ಕಥಾಹಂದರ ಇದಾಗಿತ್ತು. ಚಿತ್ರವನ್ನು ಸರಿಯಾಗಿ ನೀವೆಲ್ಲರೂ ಗೆಸ್ ಮಾಡಿದ್ದೀರಿ. ಪ್ರಶ್ನೆಗೆ ಸರಿಯಾದ ಉತ್ತರ ಕಾಂತಾರ. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ. ಬಾಲಿವುಡ್ನ ಖ್ಯಾತ ನಟ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು? ಬಾಲಿವುಡ್ನ ಖ್ಯಾತ ನಟ, ನಿರ್ದೇಶಕ ಹಾಗೂ

ನಿರ್ಮಾಪಕ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು ಹಾಗೂ ಆ ಪುಸ್ತಕವನ್ನು ಬರೆದವರು ಯಾರು? ಪುಸ್ತಕದ ಹೆಸರೇನು, ಹಾಗೆ ಪುಸ್ತಕವನ್ನು ಬರೆದವರು ಯಾರು ಅಂತ ಹೇಳಬೇಕು. ಇದು 1 ಮಾರ್ಕ್ಸ್ ಕ್ವಶನ್ ಅಲ್ಲ, 2 ಮಾರ್ಕ್ಸ್ ಕ್ವಶನ್ನು. ಪ್ರಶ್ನೆಯಲ್ಲಿ 2 ಉತ್ತರಗಳನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾರ್ಯಾರು ಸರಿಯಾಗಿ 2 ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿ. ಹಾಗಾದರೆ ಮತ್ತೊಂದು ಹಾಡಿನ ಕಾಲಾವಕಾಶ ನಿಮಗಂತೂ ಸಿಗ್ತಾ ಇದೆ. ಹಾರ್ಟ್ ಬೀಟ್ಸ್ ಚಿತ್ರದ ಹಾಡು ಹರಿಹರನವರ ಧ್ವನಿಯಲ್ಲಿ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಹಿಂದಿನ ಪ್ರಶ್ನೆಯಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ ಅಂತ ಅನ್ಸುತ್ತೆ, ಅದಕ್ಕಾಗಿ ತುಂಬಾ ಜನ ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಶ್ನೆನ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಬಾಲಿವುಡ್ನ ಖ್ಯಾತ ನಟ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು ಹಾಗೂ ಅದನ್ನು ಬರೆದವರು ಯಾರು ಅಂತ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಈ ಪ್ರಶ್ನೆಗೆ ನೀವು ಉತ್ತರವನ್ನು ಕಳುಹಿಸಬೇಕು. ಮೊದಲು ಬರೆದಂತಹ ಜೀವನ ಚರಿತ್ರೆ ಯಾರು ಬರೆದಿದ್ರು ಅಂತ ಕಳಿಸ್ಬೇಕು. ಈ ಪ್ರಶ್ನೆಗೆ ಬೇಕಿದ್ರೆ ನಿಮಗೊಂದು ಸಣ್ಣ ಕ್ಲೂ ಕೊಡಬಹುದು. ಇದನ್ನು ಬರೆದವರು ಗುರುದತ್ ಅವರ ಸಂಬಂಧಿ. ಯಾವ ಸಂಬಂಧಿ, ಯಾರಿರಬಹುದು, ಏನಂತ ಬರೆದ್ರು, ಏನು ಆ ಪುಸ್ತಕದ ಹೆಸರಿತ್ತು ಅಂತ ನೀವು ಹೇಳಬಹುದು. ಹಾಗೆಯೇ ಆ ಪುಸ್ತಕ ಕನ್ನಡದಲ್ಲಿತ್ತು ಅನ್ನೋದು ಇನ್ನೊಂದು ವಿಶೇಷ. ನೋಡೋಣ, ಮತ್ತೊಂದು ಕ್ಲೂ ಕೊಟ್ಟಿದ್ದೀನಿ, ಮತ್ತು ಎರಡು ಕ್ಲೂ ಕೊಟ್ಟಿದ್ದೀನಿ ಅವರ ಸಂಬಂಧಿ ಅನ್ನೋದೊಂದು, ಹಾಗೇನೆ ಅದು ಕನ್ನಡದಲ್ಲಿದೆ ಪುಸ್ತಕ ಅನ್ನೋದನ್ನು ನಿಮಗೆ ಎರಡು ಕ್ಲೂನ ಕೊಟ್ಟಿದ್ದೀನಿ. ನೋಡೋಣ, ಮತ್ತೊಂದು ಹಾಡಿನ ಕಾಲಾವಕಾಶವನ್ನು ಸಹ ಕೊಡ್ತಾ ಇದ್ದೀನಿ. ಸರಿಯಾದ ಉತ್ತರವನ್ನು ಕಳುಹಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480909013ಗೆ.

ಹೊಂಬಿಸಲು ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು, ಬಾಲಿವುಡ್ನ ಖ್ಯಾತ ನಟ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು ಹಾಗೂ ಅದನ್ನು ಬರೆದವರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟಂತಹ ಮೊದಲಿಗರು ಶ್ರೀಮಂತ್ ಹೊಸಮನಿ ಬೀದರ್, ಮಹೇಂದ್ರ ದಾವಣಗೆರೆ, ರಘುನಾರಾಯಣ್ ಬೆಂಗಳೂರು, ಸುಧಾಮೂರ್ತಿ ಕೆ ಹಳ್ಳಿ, ಬಿಂದು ಪ್ರಕಾಶ್, ಹಾಗೆ ಅನಿಲ್ ಬಿಷ್ಣಣ್ಣನವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ವೇದಶೆಟ್ಟಿ ಕಾಳಾವರದಿಂದ, ಶಾಂತಾಚಾರ ಬಡಿಗೇರಿ ಕೊಕ್ಕನೂರಿನಿಂದ, ನೇತ್ರಾ ಕೆಂಗೇರಿ, ಮಧು ಯಕ್ಲಸಪುರ ರಾಯಚೂರಿನಿಂದ, ಹಾಗೆ ಇವರೆಲ್ಲ ಕಳಿಸಿರುವಂತಹ ಉತ್ತರ ಸರಿಯಾಗಿದೆ. ಸುಬ್ರಹ್ಮಣ್ಯ ಜಯಂತ್ ಅವರು ಇಲ್ಲ, ನಿಮ್ಮ ಉತ್ತರ ತಪ್ಪಾಗಿದೆ. ಹಾಗಿದ್ರೆ ಇವರೆಲ್ಲ ಕಳಿಸಿರುವಂತಹ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ ನನ್ನ ಪ್ರಶ್ನೆ ಆಗಿತ್ತು, ಬಾಲಿವುಡ್ನ ಖ್ಯಾತ ನಟ ಗುರುದತ್ರ ಜೀವನ ಚರಿತ್ರೆಯ ಹೆಸರೇನು ಹಾಗೂ ಅದನ್ನು ಬರೆದವರು ಯಾರು ಅಂತ ಕೇಳಿದ್ದೆ. ಕ್ಲೂ ಸಹ ಕೊಟ್ಟಿದ್ದೆ, ಅದನ್ನು ಬರೆದವರು ಅವರ ಸಂಬಂಧಿನೇ, ಹಾಗೆ ಪುಸ್ತಕ ಕನ್ನಡದಲ್ಲಿತ್ತು ಅಂತ ಹೇಳಿದ್ದೆ. ಸರಿಯಾದ ಉತ್ತರ, ನನ್ನ ಮಗ ಗುರುದತ್ತ. ಈ ಪುಸ್ತಕವನ್ನು ಬರೆದವರು ಅವರ ತಾಯಿ ವಾಸಂತಿ ಪಡುಕೋಣೆ ಅವರು. 1976 ಮಗನನ್ನ ಕುರಿತಾಗಿ ಅವರು ಬರೀತಾರೆ. ಹಾಗೆ ನೀವೆಲ್ಲ ಕಳಿಸಿರೋ ಹಾಗೆ ಗುರುದತ್ ಆನ್ ಅನ್ಫಿನಿಶ್ಡ್ ಸ್ಟೋರಿ ಅನ್ನೋಂತಹ ಯಾಸಿರ್ ಉಸ್ಮಾನ್ ಅವರ ಪುಸ್ತಕವೂ ಸಹ ಇದೆ. ಆದರೆ ಮೊದಲು ಬರೆದಿದ್ದು ಅವರ ತಾಯಿ ವಾಸಂತಿ ಪಡುಕೋಣೆ ಅವರು 1976 ಬರೆದಿದ್ದಾರೆ. ಹಾಗಾದರೆ ಇಂದಿನ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸಂದೇಶವನ್ನು ಕಳಿಸಿದ್ರಿ, ಸರಿಯಾದ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನಂತೂ ಮಾಡಿದ್ರಿ. ನಿಮ್ಮೆಲ್ಲರ ಸಂದೇಶವನ್ನು ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಹೀಗೆಯೇ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರತಿದಿನ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿತ್ತು. ಇಂದಿನ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮ ಇಷ್ಟೊತ್ತು ನಿಮ್ಮ ಜೊತೆಗಿದ್ದದ್ದು ನಾನು ಆರ್ ಜಿ ಸಿಂಧು.

0: 4 ಗಂಟೆಗೆ ಸರಿಯಾಗಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮ ಕೇಳಲಿದ್ದೀರಿ.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

101.8 MHz ಕಂಪನಗಳಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸರಿಯಾಗಿ 5 ಗಂಟೆ. ಇನ್ನು ಮುಂದೆ ಕೇಳಿ ಸವಿಗಾನ, ಮಧುರ ಗೀತೆಗಳ ಗಾಯನ, ಚಿತ್ರಗೀತೆಗಳನ್ನು ಕೇಳೋಣ.

0: ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗ್ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ.
2: ಇಲ್ಲಾಂದ್ರ ನನಗ್ ಕಂಪನಿ ಕೊಡ್ರಿ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಎಸ್ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರಾಧನೆಯಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ವಿಷ್ಣು ಸೇನ ಚಿತ್ರದ ಗೀತೆ. ಕೇಳಿ ಬರುತ್ತಿರುವುದನ್ನು ವಿಷ್ಣುವರ್ಧನ್ ಅವರದು.

0: ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸವಿಗಾನ ಮಧುರ ಗೀತೆಗಳ ಗಾಯನ ಕೇಳಿದಿರಿ. ಸಮಯ ಸರಿಯಾಗಿ 6 ಗಂಟೆ. ಇಂದು ಹಾಗೂ ನಾಳೆ ಬಿತ್ತರಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ವಾಣಿಜ್ಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮೈಸೂರ್ ಸ್ಯಾಂಡಲ್.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಇನ್ನು ಮುಂದೆ 6 ಗಂಟೆಯ 10 ನಿಮಿಷಕ್ಕೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, 6 ಗಂಟೆ 30 ನಿಮಿಷಕ್ಕೆ ಜಿಲ್ಲಾ ವಾರ್ತಾಪತ್ರ, 6 ಗಂಟೆ 35 ನಿಮಿಷಕ್ಕೆ ಕಾಣಿದವರ ಬಗ್ಗೆ ಪ್ರಕಟಣೆಗಳು, 6 ಗಂಟೆ 50 ನಿಮಿಷಕ್ಕೆ ವಾಣಿಜ್ಯ ಪ್ರಕಟಣೆ, 6 ಗಂಟೆ 51 ನಿಮಿಷಕ್ಕೆ ವಿಜಯಪುರ ಜಿಲ್ಲೆ ಯಲಗೂರು ಗ್ರಾಮದ ಹಿರಿಯ ರೈತರಾದ ಅಜಿತ್ ಕುಲಕರ್ಣಿ ಅವರೊಂದಿಗೆ ಗೋಶಾಲೆ ಮತ್ತು ಜೈವಿಕ ಗೊಬ್ಬರದ ಉತ್ಪಾದನೆಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. ತದನಂತರ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಇಂದು ರಾತ್ರಿ 7 ಗಂಟೆ 45 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು, 8 ಗಂಟೆಗೆ ಸೈ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ, 8 ಗಂಟೆ 30 ನಿಮಿಷಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ, 9 ಗಂಟೆ 15 ನಿಮಿಷಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ, 9 ಗಂಟೆ 30 ನಿಮಿಷಕ್ಕೆ ನಾಟಕ ಭವತಿ ಭಿಕ್ಷಾಂದೇಹಿ, ರಚನೆ ಆನಂದ್, ರೇಡಿಯೋಗೆ ಹಸ್ತಾಂತರಿಸಿದವರು HS ಪಾರ್ವತಿ. 10 ಗಂಟೆಗೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ನಾಳೆ ಬೆಳಿಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ ಪ್ರೊಫೆಸರ್ ವಿ ನರಹರಿ ಅವರಿಂದ, 6:35 ರೈತರಿಗೆ ಸಲಹೆಗಳು ಹಾಗೂ ಸುತ್ತಮುತ್ತ ಕೇಳುವಿರಿ, 6:40 ಜನಪದ ಸಂಗೀತ ಕಾರ್ಯಕ್ರಮ, 7:00 ಸೇವಾ ಮಾಹಿತಿ. ನಾಳೆ ಬೆಳಿಗ್ಗೆ 7:15 ಭಾವಗೀತೆಗಳನ್ನು ಕೇಳುವಿರಿ ನಮ್ಮ ನಿಲಯದಿಂದ. 7:45 ಹಾಗೂ 8:30 ಹಾಗೂ ಬೆಳಗ್ಗೆ 9:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಬೆಳಗ್ಗೆ 10:00 ಹಾಗೂ 11:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 12:05

0: ವನಿತಾ ವಿಹಾರ. ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂ ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಮಧ್ಯಾಹ್ನ 2:40 ಹಾಗೂ 3:05 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ನಾಳೆ ಸಂಜೆ 5:00 ಚಿತ್ರಗೀತೆಗಳು, 5:45 ವಾರಕ್ಕೊಂದು ಕತೆ, 6:00 ಕಾರ್ಯಕ್ರಮಗಳ ಪರಿಚಯ, 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, 6:30 ಅವಲೋಕನ. ಸ್ನೇಹಿತರೆ, ಇದುವರೆಗೆ ಇಂದು ಹಾಗೂ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani, the news read by Anuja Kumar. Prime Minister Narendra Modi today outlined a powerful roadmap for a future-ready and developed India driven by the mantra, Grow More, Achieve More. Addressing the Indian diaspora in Melbourne, Mr. Modi highlighted India's economic and technological progress.
2: 21वीं सदी का भारत आज विकसित होने के लक्ष्य पर काम कर रहा है. ये वो भारत है जो कहता है ग्रो मोर अचीव मोर. हम 140 करोड़ एस्पिरेशन से भरे राष्ट्र है. हम अधीर है, बेसब्र है. हम दुनिया की सबसे तेजी से बढ़ती इकोनॉमी है.
1: While crediting the Indian community for strengthening bilateral partnership, Mr. Modi asserted that ties between India and Australia have reached great heights. Mr. Modi highlighted the cultural roots, mini India hubs and emotional bonds across borders. Speaking on the occasion, Australian Prime Minister Anthony Albanese said the enthusiasm at the event reflected the strength of the Australia-India partnership and a growing warmth in bilateral relations. Later, briefing media in Melbourne, Foreign Secretary Vikram Misri said, the relationship between India and Australia is a dynamic and fast-growing one. Earlier in the day, Prime Minister Modi and his Australian counterpart participated in the third Australia-India Annual Leaders Summit in Melbourne, during which they held delegation-level talks aimed at strengthening bilateral ties. To secure peace and stability across the Indo-Pacific, the two leaders signed a landmark joint declaration on defense and security cooperation, institutionalized an annual defense ministers' dialogue, and launched a unified maritime security collaboration roadmap. In a joint press statement after the talks, Prime Minister Modi said the two countries have signed a significant agreement in the field of nuclear energy that will enable the supply of uranium from Australia to India. He also announced the operationalization of the Australia-India partnership on cyber critical technologies and supply chains and a dedicated critical minerals corridor. Union Home Minister Amit Shah is chairing a conference of superintendents of police, SPs, from border states and union territories in New Delhi. SPs from Jammu and Kashmir, Punjab, Uttarakhand, Rajasthan, Gujarat, Uttar Pradesh, Bihar, West Bengal and the northeastern state are participating in the conference. The meeting assumes significance amid the center's intensified campaign against illegal immigration, which has been an organized attempt to alter the demographic composition of districts located along the international border in the eastern part of the country. The government has waived the basic customs duty on goods used in manufacturing of display assemblies, lithium ion cell and inductor coil module with an aim to promote domestic production of electronic devices like smartphones, laptops, wearables and smart TVs. The exemption

0: is in line with the government's efforts to promote domestic electronics manufacturing under the PLI scheme. The Gujarat government today launched the Viksit Gujarat Data Center Policy 2026-29 in Gandhinagar. The policy aims to establish Gujarat as India's leading data center and artificial intelligence hub by targeting up to 8 gigawatts of data center capacity. The southwest monsoon has covered the entire country today by further advancing into the remaining parts of Rajasthan, Haryana, Punjab and the North Arabian Sea. Incessant rain since last night in several areas of Delhi and adjoining areas has affected the normal life, causing waterlogging in various places and affecting traffic movement. In Uttarakhand, incessant rainfall and landslides have disrupted traffic on several national highways and rural link roads in the hill districts. In men's cricket, India will face England in the fourth T20 International of the five-match series at the County Ground in Bristol tonight at 10 p.m. Indian Standard Time. Indian team trailed the series 0-2. In Wimbledon tennis, American player Coco Gauff will face Karolina Muchová of Czech Republic in the first semi-final of women's singles this evening. Later in the second semi-final, Ukraine's Marta Kostyuk will take on Czech player Linda Novkova. In FIFA World Cup, France will face Morocco in the first quarterfinal at Boston at 1:30 a.m. Indian time tonight. And with that, we end this news bulletin.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:10.
2: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ಕಿರಣ್ ಯಾಕ ಫೋನ್ ಹಚ್ಚಿದಲ್ಲ? ಹಲೋ, ಹಾಂ ಹೇಳಪ್ಪ ಕಿರಣ, ಏನ ಫೋನ್ ಮಾಡಿದ್ದಿ?
4: ಏನ್ ಮಾಡಕತ್ತಿ ಹೋ ಸಾಗರ್, ಮನ್ಯಾಗದೇ ಇಲ್ಲ?
3: ಏ ಮನ್ಯಾಗದಿನೋ ಕಿರಣ, ಹೇಳಪ್ಪ ಫೋನ್ ಮಾಡಿದ್ದಿ?
4: ಏನಿಲ್ಲ, ಅದ ಸ್ವಲ್ಪ ಕಾರ್ ತಗೊಂಡು ಮನೆ ಕಡೆ ಬರಾಕತ್ತಿದ್ದೆ. ಅದಕ್ಕೆ ಮತ್ತೆ ಒಂದಿಷ್ಟು ನಿನಗೂ ತಿಳಿಸ್ಬೇಕು, ಒಂದಿಷ್ಟು ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳಿ ಅದಕ್ಕೆ ಹಚ್ಚಿದ್ದೆ ನಾ. ಮತ್ತೆ ಮನೆ ಕಡೆ ಅದಿಲ್ಲ, ಕಾರ್ ತಗೊಂಡು ಬರಾಕತ್ತಿದ್ದೆ ನಾನು.
3: ಏ ಬಾಬಾ, ಇದಕ್ಕೆ ಹೋಗೋಣಂತ, ಇಲ್ಲಿ ಶಿವಗಿರಿಗೆ ಹೋಗೋಣಂತ. ಇಲ್ಲಿ ಇದ್ರ ನಾ ಸರ್ಕಲ್ ಐತಲ್ಲ ನಮ್ಮ ಮನೆ ಅಂತಕ್ಕೆ, ಸರ್ಕಲ್ದಾಗ ಬಂದ್ ನಿಂದಿರ್ತೀನಿ, ಬರ್ತೀಯ ಕಾರ್ ತಗೊಂಡು?
4: ನಿಂದ್ರ ಅಲ್ಲಿ ಬರ್ತೀನಿ, ಒಂದು 5-10 ನಿಮಿಷನಾಗ ಬರ್ತೀನಿ.
3: ಏ ಆಯ್ತು, ನಾ ರೆಡಿಯಾಗಿ ಅಲ್ಲಿ ಬಂದು ನಿಂತಿರ್ತೀನಿ ನೋಡಿ, ಜಲ್ದಿ ಬಾಟ. ಏನಪ್ಪ 5 ನಿಮಿಷ ತಂದವ, 1/2 ತಾಸು ಆಯ್ತು, ಇನ್ನೂ ಬರೋಲ್ಲ, ಮಳೆ ಒಂದು ಬರಾತೈತಿ. ಅಯ್ಯೋ, ನಾನು ತೋರಿಸ್ಕೊಳ್ತೀನಿ ಪಾನ್. ಏ ಏನು ಕಿರಣ, ಇವ ಬರೀ ಫೋನ್ ಮಾಡ್ತಾನ ಹೇಳ್ತಾನ, ಬರೀ ಅಲ್ಲಿ ನಿಂದ್ರು ಅಯ್ಯೋ ಇನ್ನ ಬರೋಲ್ಲಪ್ಪ. ಇವ
4: ಬೈತಿರ್ತಾನ ನನಗೆ, ಆದ್ರೆ ನನ್ನ ತ್ರಾಸ ಅವನಿಗೆ ಏನು ಗೊತ್ತು ಮಾರಾಯಾಗ. ಇಲ್ಲಿ ನಮ್ಮ ಮನೆಗೆ ಎಲ್ಲ SIR ಇದನ್ನ ಮಾಡಕ್ಕ ಸರ್ಗಳು ಬಂದಿದ್ರು, ಹೋಗಿ ಹೇಳಿದ್ರಾಯ್ತು ನಡಿ ಹೋಗೋಣ.
3: ಮಳೆಯಾಗ ನಾನಿತ್ತೀನಿ, ಅವ್ನು ನೋಡು ಅಲ್ಲಿ ಕಾರ್ ಹಾರ್ ನೋಡ್ಕೊತ ಬರಾಕತ್ತಾನ. ಈಗ ಬಾ ಬಾ ಬಾ, ಆಯ್ತು ಬಾ ನಿ ದೋಸ್ತಿ, ನನಗೆ ಆಯ್ತು ಬಾ ನೀ.
4: ಹಾಂ ಸಿದ್ರಾಯ ಬಾರೋ, ಹತ್ತು ಕಾರ್ ಹತ್ತು ಪಟ್ನ ಹತ್ತು. ಸಾರಿಪ್ಪ ಬರೋದು ಲೇಟ್ ಆಯ್ತು ಸ್ವಲ್ಪ.
3: ಏ ಏನು ಸಾರಿ ಕೇಳ್ತೀವೋ, ಟೈಮ್ ಟೇಬಲ್ ಐತಿ ಇಲ್ಲಿ ನನಗೆ, 5 ನಿಮಿಷ ಆಯ್ತು ಹೇಳಿ, 1/2 ತಾಸು ಆಯ್ತು ನೀವು, ಮಳೆ ಒಂದು ಬರಾದೈತಿ, ತೋರಿಸ್ಕೊಂದಿನಿ. ಏನಪ್ಪ ನೀನು?
4: ಅಲ್ಲೋ ದೋಸ್ತ, ಒಂದ್ ದಿವಸ ನಾ ಏನರ ಲೇಟ್ ಮಾಡಿದ್ದು ನೋಡಿ. ಏನು
3: ಏನು ಲೇಟ್ ಮಾಡಿದ್ ನೋಡಿ ಲೋನ್, ಈಗ ಕರೆಕ್ಟ್ ಟೈಮ್ ಬರ್ತೀನಿ ಅಂತೇಳಿ ನಾ ಕರೆಕ್ಟ್ ನೀತಿನ ಬಂದ, ಇವತ್ತು ಹಿಂಗೆ ಮಾಡಿಬಿಟ್ಟಿಲ್ಲ ನನಗೆ.
4: ಹೌದು, ನಿನಗೂ ಗೊತ್ತೈತಿ ನನಗೂ ಗೊತ್ತೈತಿ. ಈಗ June 29 SIR ಅಂತೇಳಿ ಚಾಲು ಆಗೈತೆ, ಗೊತ್ತೈತ ಇಲ್ಲ?
3: ಹ್ಞೂ ಗೊತ್ತೈತಿ ಕರೆ, ಆದ್ರೆ ಅದ್ರ SIR ಅಂದ್ರೆ ಏನು ನನಗೆ ಅಷ್ಟು ಭಾಳ ಇನ್ನೂ ತಿಳ್ಕೊಬೇಕಾಗೈತಿ, ಏನು ಹೇಳಂಗಂದ್ರೆ?
4: SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿದ, ಅಂದ್ರೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಕರೀತಾರೆ. ಇದು ಮತದಾರರ ಪಟ್ಟಿಯೊಳಗ ಏನಾಗ್ಯದಪ್ಪ ಅಂತಂದ್ರೆ, ಭಾರತೀಯ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಶೀಲಿಸಿ ನವೀಕರಿಸಕ ಮತ್ತು ದೋಷ ಮುಕ್ತಗೊಳಿಸಲಿಕ್ಕೆ ಇದೊಂದು ಕೈಗೊಂಡಂತ ಒಂದು ಕಾರ್ಯ ಇದು, ಅದಕ್ಕೆ SIR ಅಂತ ಕರೀತಾರ. ಹಂಗಾಗಿ ಸರ್ ಬಂದಿದ್ರು ಇದನ್ನೆಲ್ಲ ಮಾಡ್ಕೊಳ್ಳೋ ಸಲುವಾಗಿ. ಮತ್ತೀಗ ಅವ್ರು ಏನು ಕೇಳ್ತಾರ ಅದಕ್ಕೆಲ್ಲ ನಾವು ಉತ್ತರ ಕೊಡ್ಬೇಕಲ್ಲ.
3: ಹೌದು ಹೌದು,
4: ಹಿಂಗಾಗಿ ಸ್ವಲ್ಪ ಬರೋದು ತಡ ಆತು ನೋಡ ಮಾರೆ. ಇಲ್ಲಾಂದ್ರೆ ನಾ ಬರ್ತಿದ್ದೆ, ನಾ ಮೊದ್ಲ ಸಮಯ ಪಾಲನೆ ಮನುಷ್ಯ, ನೀ ಹೆಂಗ್ ಒಮ್ಮೆ ಹಿಂಗ್ ಸಿಟಿಗೆ ಬಂದ್ರೆ?
3: ಏ ಇಲ್ಲ ಇಲ್ಲ, ನಾ ಸ್ವಲ್ಪ ತೋರಿಸ್ಕೊಂದಿನಿ, ಬರೀ ಇಲ್ಲೇ ಹೇಳ್ಕೊತ ನಿಂದಿರ್ಬೇಡ, ಹಂಗ ಕಾರಣ ಹೇಳ್ಕೊತ ಹೋಗಕತ್ತ. ಮೊದಲ ಚಾ ಕುಡ್ಸತ್ ನಡೀತ, ತಂಡ ಐತೈತಿ,
4: ತಂಡ ಐತೈತಿ, ನಡಿ ನಡಿ ಚಾ ಕುಡಿ ಮೊದಲ.
3: ಇಲ್ಲ ನೀನು SIR ಅಂತ

0: ಹೇಳಾಕತ್ತಿದ್ದೀರಿ ಈಗ, ಇದ್ರ ಪ್ರಮುಖ ಉದ್ದೇಶಗಳ ಏನದ ಅದಾವಣ?
1: ಅದಾವಲ್ಲ, ಇದಕ್ಕೆ ಪ್ರಮುಖ ಉದ್ದೇಶಗಳು ಅಂತಂದ್ರೆ, ಈಗ ಇದ್ರೊಳಗೆ ಹೆಂಗೈತಪ್ಪ ಅಂತಂದ್ರೆ, ಅನರ್ಹರು ಅಂತ ಇರ್ತಾರೆ, ಅನರ್ಹರ ಹೆಸರುಗಳನ್ನು ತೆಗೆಯೋದು ಅಂತ ಇರ್ತೈತಿ. ಅಂದ್ರೆ ಅನರ್ಹರು ಅಂದ್ರೆ ಯಾರು?
0: ಈಗ ಅನರ್ಹರು ತಂದಿನಿ, ಅನರ್ಹರು ಅಂದ್ರೆ ಯಾರು?
1: ಅನರ್ಹರು ಅಂದ್ರೆ ಯಾರಪ್ಪ ಅಂತಂದ್ರೆ, ಒಂದು ಮೃತಪಟ್ಟವರು ಇರ್ತಾರ ಮನೆಯೊಳಗೆ, ವಯಸ್ಸಾದವ್ರು, ಅಜ್ಜ ಅಜ್ಜಿ ಹಿಂಗೇನಾದ್ರೂ ಇದ್ರಂದ್ರೆ, ಈಗ ಅವರು ತೀರ್ಕೊಂಡಿರ್ತಾರ.
0: ಹೌದು, ಅಂದ್ರೆ ಮೃತರ ಹೆಸರುಗಳ ಈ ವೋಟರ್ ಲಿಸ್ಟ್ ಒಳಗೆ ಇರ್ತಾವಲ್ಲ, ಅದ್ರೊಳಗೆ ತೆಗಿಬೇಕಂತ ಹೇಳಿ ನೀ ಹೇಳಾತಿ.
1: ಹಾ, ಈಗ ನಾವೇನ್ ತಪ್ಪು ಮಾಡ್ತೀವಿ ಸಾರ್ವಜನಿಕರು ಅಂತಂದ್ರೆ, ಈಗ ನಮ್ಮ ಮನೆಯೊಳಗೆ ನಾವು ಯಾರೇ ತೀರ್ಕೊಂಡ್ರಂದ್ರೆ, ನಾವು ನಮ್ದು ಡೆತ್ ಸರ್ಟಿಫಿಕೇಟ್ ಹಚ್ಚಿ ಒಂದು ಅಪ್ಲಿಕೇಶನ್ ಕೊಡ್ಬೇಕು ನಾವು. ಅಂದ್ರೆ ಅದನ್ನ ಏನ್ ಮಾಡ್ತಾರ, ಅದನ್ನ ನಮ್ಮ ಹೆಸರು ಮುಂದೆ ಡಿಲೀಟ್ ಅಂತ ಹೇಳಿ ಇದನ್ನ ಮಾಡ್ತಾರ.
0: ಯಾರ ಡೆತ್ ಆಗಿರ್ತಾರಲ್ಲ ಅವರು ತೀರ್ಕೊಂಡವ್ರ ಇದ್ರ ಮುಂದೆ ವೋಟರ್ ಲಿಸ್ಟ್ ಒಳಗಿಂದ,
1: ಲಿಸ್ಟ್ ಒಳಗೆ ಅವ್ರ ಹೆಸರು ಮುಂದೆ ಅಥವಾ ಫೋಟೋ ಮುಂದೆ ಡಿಲೀಟ್ ಅಂತ ಹೇಳಿ ಅದನ್ನ ಇದನ್ನ ಮಾಡಿರ್ತಾರ. ಅಂದ್ರೆ ಇವರು ಇಲ್ಲಿ ನಮ್ಮ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ನಮ್ಮ ಮೂರನೇ ಲಿಸ್ಟ್ ದಾಗ ಇವ್ರು ಇಲ್ಲ ಅಂತ ಹೇಳಿ ಅದನ್ನ ಮಾಡ್ತಾರ. ಅದ್ರ ಜೊತೆಗೆ ಸ್ಥಳಾಂತರಗೊಂಡವರು ಅಂತ ಇರ್ತೈತಿ,
0: ಊರು ಬಿಟ್ಟು ಬೇರೆ ಊರಿಗೆ ಹೋದಂತವ್ರು.
1: ಹಾ, ಈಗ ಈಗ ನೋಡು, ನಾವು ನೀವು ನೋಡ್ತೀವಿ ನಮ್ಮ ಊರಾಗ, ಈಗ ರೈತರು ಗುಳೆ ಹೋಗ್ತಿರ್ತಾರ, ಹೌದಾ? ಬೇರೆ ಊರಿಗೆ ಈಗ ಪುಣಾಕ್ ಮುಂಬೈಕ್ ಹೆಚ್ಚಾಗಿ ಮಹಾರಾಷ್ಟ್ರಕ್ಕ ಅದು ಗುಳೆ ಹೋಗ್ತಿರ್ತಾರ. ಗುಳೆ ಹೋದಾಗ ಏನಾಕತಿ, ಈಗ ಇಲ್ಲಿ ಇಲೆಕ್ಷನ್ ಇತ್ತಂದ್ರೆ ಅವ್ರ ಹೆಸರು ಇರ್ತೈತಿ ಇಲ್ಲಿ. ಅವ್ರ ಹೆಸರು ಇದ್ರೂ ಕೂಡ ಅಲ್ಲೇನು ಅವರು ಇಲ್ಲಿ ಓಟನ್ನು ಹಾಕೋದಿಲ್ಲ, ಅವ್ರಲ್ಲಿ ಅಲ್ಲಿನೂ ಹಾಕಕ್ ಬರೋದಿಲ್ಲ. ಹಿಂಗಾಗಿ ಇಂಥವ್ರು ಸ್ಥಳಾಂತರಗೊಂಡವ್ರದ್ದು ಹೆಸರನ್ನು ಕೂಡ ಏನು ಮಾಡಕತ್ತದ ಈಗ ಸರ್ಕಾರ, ಅದನ್ನು ಪೂರಾ ಲಿಸ್ಟ್ ಬಿಟ್ಟು ಅದನ್ನ ತೆಗೆದು ಹಾಕಕತ್ತಾರ.
0: ಅಂದ್ರೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರ, ಈ ಊರಾಗ ಒಂದು ವೋಟರ್ ಐಡಿ ಇರ್ತೈತಿ, ಅಂದ್ರೆ ಬೇರೆ ಊರಾಗ ಹೋಗಿ ದುಡಿಯಾಕ ಹೋಗಿರ್ತಾರಲ್ಲ, ಅಲ್ಲಿ ಒಂದು ವೋಟರ್ ಐಡಿ ಮಾಡಿಸಿರ್ತಾರ.
1: ಅದೇ ಪ್ರಶ್ನೆ ಬಂದ ನೋಡು. ಈಗ ನೋಡು, ಸರಿಯಾದ ಪ್ರಶ್ನೆ ಕೇಳಿದ ನೀನು. ಇಲ್ಲಿ ಏನಾಗೈತಪ್ಪ ಅಂತಂದ್ರ, ಈಗ ಇನ್ನೊಂದು ಇಲ್ಲಿ ಇದು ಕೊಟ್ಟಾರ ಏನಪ್ಪ ಅಂತಂದ್ರ, ನಕಲಿ ಹಾಗೂ ಮರುಕಳಿಸುವ ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ಕೈ ಬಿಡುವುದು ಅಂತ ಹೇಳಿ. ಈಗ ಏನಾಗೈತೆ ಅಂದ್ರೆ, ಈಗ ಉದಾಹರಣೆ ನಂದತ್ತು, ಈಗ ನಾವು ಮೊದಲೇನಿದ್ದೇವೆ ಮನಿ ಬಾಡಿಗೆ ಕಟ್ಕೊಂಡು ಅಲ್ಲೇ ನಿಮ್ಮ ಮನೆ ಬಾಜು ಇದ್ದಪ್ಪ,
0: ಹೌದು,
1: ಮನೆಯಲ್ಲಿ ನಿಮ್ಮ ಮನೆ ಬಾಜು ಇದ್ದಾಗ ಈಗ ಮುಂದೆ ನಮ್ಮ ಸ್ವಲ್ಪ ಹೊಲದ ಉತ್ಪನ್ನ ಅದೆಲ್ಲ ಬರೋಣ, ಏನಾಯ್ತು ಮುಂದೆ ರೊಕ್ಕ ಬಂದು ಜಾಗ ತಗೊಂಡಿವಿ, ಈಗ ಮನಿ ಕಟ್ಕೊಂಡು ಈಗ ನಮ್ಮ ಮನೆಗೆ ನಿಮ್ಮ ಮನೆಗೆ ದೂರ ಆಗೈತಿ. ಈಗ ನಾ ಏನ್ ಮಾಡಿದೆ, ಸ್ವಲ್ಪ ತಿಳಿದಿದ್ದೆ ಹೋಗಿ ಅದನ್ನ ಇಲೆಕ್ಷನ್ ಇದ್ರವ್ರಿಗೆ ಸಂಬಂಧಪಟ್ಟ ಸರ್ ಏನಿರ್ತಾರಲ್ಲ ಅಥವಾ ಬಿ ಎಲ್ ಓಗಳು ಇರ್ತಾರಲ್ಲ, ಅವರಿಗೆ ತಿಳಿಸಿ ಅದನ್ನು ನನ್ನ ಹೆಸರು ಈ ವಾರ್ಡ್ದಿಂದ ನನ್ನ ಮನಿ ಯಾವ ವಾರ್ಡ್ದಾಗ ಬರ್ತೈತಲ್ಲ ಆ ವಾರ್ಡಿಗೆ ಅದನ್ನು ನಾನು ಶಿಫ್ಟ್ ಮಾಡ್ಕೊಂಡೆ,
0: ಟ್ರಾನ್ಸ್ಫರ್ ಮಾಡ್ಕೊಂಡೆ.
1: ಹಾಂ, ಹಿಂಗಾಗಿ ಏನದ ನಂದು ಡಬಲ್ ಎಂಟ್ರಿ ಆಗಲಿಲ್ಲ ನಂದು. ಹಿಂಗೆ ಎಷ್ಟೋ ಜನರದಾಗ್ಯಾವ ಲಿಸ್ಟ್ದೊಳಗೆ ಅದನ್ನು ಎಷ್ಟೋ ಜನ ಏನು ಮಾಡ್ತಾರೆ, ಅದನ್ನು ಸೇರ್ಪಡೆ ಮಾಡ್ಕೊಳ್ಳೋದಿಲ್ಲ. ಹಿಂಗಾಗಿ ಏನಾಗ್ತೈತಿ, ಹೆಸರು ಇಲ್ಲಿನೂ ಇರ್ತೈತೆ ಅವ್ರದ್ದು, ಅಲ್ಲಿನೂ ಇರ್ತೈತಿ. ಈಗ ಒಂದೇ ವ್ಯಕ್ತಿ ಒಂದೇ ಊಟ ಹಾಕ್ಬೋದು, ಎರಡು ಊಟ ಹಾಕಕ್ಕೆ ಬರೋದಿಲ್ಲ.
0: ಹೌದೌದು,
1: ಹಾಂ, ಅದು ಸಮಸ್ಯೆಗಳಾಗ್ತಾವೆ ಇವೆಲ್ಲ.
0: ಮತ್ತೀಗ ಹೊಸಬರ ಸೇರ್ಪಡೆನೂ ಮಾಡ್ಬೋದನ?
1: ಹಾಂ, ಈಗ ಹೊಸಬರ ಸೇರ್ಪಡೆ ಅಂತಂದ್ರೆ ಈಗ ಏನು ಮಾಡ್ಯಾರ, ಭಾಳ ಸಿಸ್ಟಮೆಟಿಕ್ ಮಾಡ್ಯಾರ ಅದನ್ನು. ಜೂನ್ 29ರಿಂದ ಇದು ಎಸ್ ಐ ಆರ್ದು ಪ್ರಕ್ರಿಯೆ ಪ್ರಾರಂಭವಾಗೈತೆ ನಮ್ಮ ಕರ್ನಾಟಕದಲ್ಲಿ. ಈ ಜೂನ್ 29ರಿಂದ ಪ್ರಾರಂಭವಾಗಿ ಜುಲೈ 31ರ ತನ ಐತದ. ಹಾಂ, ಜುಲೈ 31ರೊಳಗೆ ಒಂದು ಹಂತ ಮುಗೀತದ. ಮುಂದೆ ಇದು ಮತ್ತೆ ಹೊಳ್ಳಿ ಯಾವಾಗ ಚಾಲು ಆಗ್ತೈತಪ್ಪ ಅಂತಂದ್ರೆ, ಈಗೇನದ ಇದ್ದವರು ಈಗ ಲಿಸ್ಟ್ದೊಳಗೆ ಏನದಾರಲ್ಲ ಅವ್ರದ್ದು ಹೆಸರು ಸರಿಯಾಗಿ ಐತಿಲ್ಲೋ, ಆಮೇಲೆ ಸ್ಪೆಲ್ಲಿಂಗ್, ಏಜ್, ಆಮೇಲೆ ಮೊಬೈಲ್ ನಂಬರ್ ಇವೆಲ್ಲ ಸರಿಯಾಗದವ ಇಲ್ಲೋ ಅಂತೇಳಿ ಅದನ್ನು ನೋಡಿಕೊಂಡು ಏನು ಮಾಡ್ತಾರೆ, ಅವನ್ನಷ್ಟೇ ಈಗ ಏನಾದರೂ ಇದ್ರೆ ಇದನ್ನ ಮಾಡ್ತಾರೆ, ತಿದ್ದುಪಡಿ ಮಾಡ್ತಾರಷ್ಟೇ. ಹೊಸಬರದ ಎಂಟ್ರಿ ಈ ಸದ್ಯಕ್ಕೆ ಇಲ್ಲ.
0: ಅಂದ್ರೆ ಈ ತಿದ್ದುಪಡಿನೂ ಮಾಡಬಹುದು ಈಗ?
1: ತಿದ್ದುಪಡಿ ಅಷ್ಟೇ ಈ ಸದ್ಯಕ್ಕೆ.
0: ಈ ತಿದ್ದುಪಡಿ ಆಯ್ತು, ಮತ್ತೆ ಹೊಸಬರನ್ನ ಸೇರ್ಪಡೆ ಮಾಡ್ಬೇಕು. ಈಗ ಅಂದ್ರೆ ನಮ್ಮ ಮಿಸಸ್ ಅವ್ರನ್ನ ಸೇರ್ಪಡೆ ಮಾಡ್ಬೇಕು ಅನ್ನತ್ತೀನಿ ನಾನೀಗ. ಈ ಸೇರ್ಪಡೆ ಯಾವಾಗ ಪ್ರಾರಂಭ ಮಾಡ್ತಾರ?
1: ಸೇರ್ಪಡೆ 2026 August 5ರಿಂದ ಹೊಸ ಸೇರ್ಪಡೆ ಚಾಲು. ಹೊಸ ಸೇರ್ಪಡೆ ಮಾಡಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು, ಒಂದು ಫೋಟೋ ಬೇಕು, ಅದಕ್ಕೊಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ತುಂಬಿ ಕೊಟ್ಟರೆ ಅವರು ವೋಟರ್ ಲಿಸ್ಟ್ದೊಳಗೆ ಅದನ್ನು ಹೆಸರು ಸೇರ್ಪಡೆ ಮಾಡ್ತಾರೆ.
0: ಈ ಎಸ್ ಐ ಆರ್ ಕುರಿತು ನೀವು ಭಾಳ ಹೇಳಕತ್ತಿ, ಈ ಎಸ್ ಐ ಆರ್ ಒಳಗೆ ಪಾರದರ್ಶಕತೆ ಎಷ್ಟರ ಮಟ್ಟಿಗೆ ಐತಿ ಇದ್ರೊಳಗೆ?
1: ಇಲ್ಲ, ಈ ಸಲ ಏನೈತಲ್ಲ, ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನು ಹಾಕಿಕೊಂಡೈತೆ. ಇದು ಅಂದರೆ ಇದು ಒಟ್ಟಾರೆ ದೇಶಾದ್ಯಂತ ಇದು ಪರಿಷ್ಕರಣೆ ಆಗಬೇಕು ಅಂಥೇಳಿ 100ಕ್ಕೆ 100 ಪಾರದರ್ಶಕತೆ ಐತಿ. ಹೆಂಗಪ್ಪ ಅಂತಂದ್ರೆ, ಈಗ ಬಿ ಎಲ್ ಓ ಅಂತ ಇರ್ತಾರೆ, ಅಂದ್ರೆ ಬೂತ್ ಮಟ್ಟದ ಅಧಿಕಾರಿಗಳು ಅಂತ ಕರೀತಾರೆ. ಈ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಏನು ಜವಾಬ್ದಾರಿ ಕೊಟ್ಟಾರಪ್ಪ ಅಂತಂದ್ರೆ, ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಪಡೆದುಕೊಂಡು ಮತದಾರರ

0: ಪಟ್ಟಿಯನ್ನು ನವೀಕರಣ ಮಾಡ್ತಾರೆ. ಇಲ್ಲ ಮತ್ತೀಗ ಮನೆಗೆ ಮದುವೆ ಅದಾದ್ಮೇಲೆ ಮತ್ತೀಗ ಮಕ್ಕಳು 18 ವಯಸ್ಸಿಗೆ ಬಂದ ಮ್ಯಾಗ ಇವೆಲ್ಲ ಹೆಸರದ ಎಂಟ್ರಿ ಮಾಡೋವಿರ್ತಾವ, ಅವೆಲ್ಲ ಇದನ್ನ ಮಾಡಿಕೊಂಡು ಏನ್ ಮಾಡ್ತಾರ, ಈಗ ಹೊಸದಾಗಿ ಎಂಟ್ರಿ ಮಾಡೋರ್ದಂತೂ ಹೇಳಿದೆ ನಿಂಗಾಗಲೇ ಆಗಸ್ಟ್ 5ನೇ ತಾರೀಕಿನಿಂದ ಚಾಲು ಆಗ್ತದೆ ಅಂತ ಹೇಳಿ. ಅವ್ರದ್ದು ಎಲ್ಲ ಕರೆಕ್ಟ್ ಆಗಿ ಆಧಾರ್ ಕಾರ್ಡ್ ತಗೊಂಡು,
1: ಅಂದ್ರೆ ಆಧಾರ್ ಕಾರ್ಡ್ ಹೆಂಗ್ ದೇಶಕ್ಕೆ ಒಂದೇ ಇರ್ತದೆ, ಒಂದು ದೇಶದಾಗ ಒಬ್ಬರಿಗೆ ಒಂದೇ ಆಧಾರ್ ಕಾರ್ಡ್ ಹೆಂಗ್ ಇರ್ತೈತಿ, ಹಂಗ ಒಬ್ಬರಿಗೆ ವೋಟರ್ ಐ ಡಿ ಒಂದೇ ಇರ್ಬೇಕು ಅನ್ನೋದಂತ ಇದೊಂದು ರೂಲ್ಸ್ ಆಗೈತೆ ಅಂತ ಹೇಳತ್ತೀನಿ. ಆಯ್ತು ಕಿರಣ, ಎಸ್ ಐ ಆರ್ ಕುರಿತು ಬಹಳ ಹೇಳತ್ತಿದ್ದಿ. ನಮ್ಮ ಮನೆಗೆ ಬಂದ್ರಂದ್ರ ನಾನು ಎಸ್ ಐ ಆರ್ ಅವ್ರಿಗೇನ ಬೇಲೋಗಳು ಬಂದಿರ್ತಾರಲ್ಲ ಅವ್ರಿಗೆಲ್ಲ ಮಾಹಿತಿಯನ್ನು ಒದಗಿಸ್ತಾನೆ ನೋಡಪ್ಪ. ಏ ಆಯ್ತಾಯ್ತು, ಏ ಚಾ ಕುಡ್ದೇವಪ್ಪ, ಕೆಟಿ ಕುಡ್ದೇವಿ ನಡಿ, ಕೆಟಿ ಚಲೋ
0: ಆಯ್ತು, ಹೋಗ್ತಿಲ್ಲ ನಿನಗೆ,
1: ಹೋಗೈತಿ ಹೋಗೈತಿ ನಡಿ, ಶಿವಗಿರಿಗೆ ಹೋಗಿ ದೇವ್ರ ದರ್ಶನ ತಗೊಂಡ್ ನಡಿ ಮೊದಲ.
0: ನಡಿ ಹಂಗಿತ್ತು.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಿದ್ದರಾಯ್ ಸಾಳುಂಕೆ ಹಾಗೂ ಕಿರಣ್ ಕುಮಾರ್ ಶೇಖದಾರ್.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.

0: ತಗೊಂಡ್ ನಡಿ ಮೊದಲ
1: ನಡಿ ಹಂಗಿತ್ತ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಿದ್ದರಾಯ್ ಸಾಳುಂಕೆ ಹಾಗೂ ಕಿರಣ್ ಕುಮಾರ್ ಶೇಖದಾರ್.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
4: ಈಗ ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಪ್ರಸಾರದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಉದ್ಘೋಷಃ ಏಕವಿಂಶತಿ ಶತಾಬ್ದ್ಯಾಃ ನೂತನ ಭಾರತಂ ವಿಕಸಿತ ರಾಷ್ಟ್ರ ನಿರ್ಮಾಣಸ್ಯ ಲಕ್ಷ್ಯಂ ಪ್ರತಿ ದ್ರುತಗತ್ಯಾ ಅಗ್ರೇಸರತಿ. ಮೆಲ್ಬೋರ್ನ್ ನಗರೆ ಭಾರತೀಯ ಸಮುದಾಯಸ್ಯ ಭವ್ಯಂ ಸಮ್ಮೇಲನಂಚಾಸೌ ಸಂಬೋಧಯತಿ. ಭಾರತ್ ಆಸ್ಟ್ರೇಲಿಯಾ ದೇಶಯೋಃ ಮಧ್ಯೆ ರಕ್ಷಾ ಸುರಕ್ಷಾ ಸಹಯೋಗಾಯ ಐತಿಹಾಸಿಕಂ ಸಂಯುಕ್ತ ಘೋಷಣಾಪತ್ರಂ ಹಸ್ತಾಕ್ಷರಿತಂ. ಅನೇನ ಸಹೈವ ಆಸ್ಟ್ರೇಲಿಯಾ ದೇಶಸ್ಯ ಯುರೇನಿಯಂ ಧಾತೋಃ ದೀರ್ಘಕಾಲಿಕ ಆಪೂರ್ತೇಃ ಮಹತ್ವಪೂರ್ಣ ಸಂಧಿಃ ಅಪಿ ನಿಷ್ಪಾದಿತಃ. ಉಪರಾಷ್ಟ್ರಪತಿನಾ ಸಿಪಿ ರಾಧಾಕೃಷ್ಣನೇನ ಭುವನೇಶ್ವರೆ ಗಭೀರ ಸಮುದ್ರ ಮತ್ಸ್ಯಪಾಲನ ಸಂಪದಃ ಶಾಶ್ವತ ಉಪಯೋಗಾಯ ರಾಷ್ಟ್ರೀಯಾಭಿಯಾನಸ್ಯ ವಿಹಿತಂ ವಿಧಿವತ್ ಅನಾವರಣಂ. ರಾಷ್ಟ್ರೀಯ ಶಿಕ್ಷಾನೀತೇ ಅಂತರ್ಗತಂ ವಯಸ್ಕ ಸಾಕ್ಷರತಾ ಮಾನದಂಡಾನವಾಪ್ಯ ಉತ್ತರಾಖಂಡ ರಾಜ್ಯಂ ದೇಶಸ್ಯ ಪೂರ್ಣ ಸಾಕ್ಷರ ರಾಜ್ಯಾನಾಂ ಗೌರವಪೂರ್ಣ ಸೂಚ್ಯಾಂ ಸಮ್ಮಿಲಿತಂ. ಪ್ರವೃಷ್ಟಾವತ್ ಕೃತ್ಸ್ನೇಹಿ ದೇಶೆ ವ್ಯಾಪ್ತಾ ದಿಲ್ಯಾಂ ವಿಗತ ರಾತ್ರಿ ಕಾಲಾತ್ ಅಶ್ರಾಂತ ವೃಷ್ಟ್ಯಾ ಸಾಮಾನ್ಯ ಜನಜೀವನಂ ಅತ್ಯಂತಂ ಬಾಧಿತಂ. ಅಪಿ ಚ ಭಾರತ ಇಂಗ್ಲೆಂಡಯೋಃ ಮಧ್ಯೆ ಪಂಚ ಕ್ರೀಡಾತ್ಮಿಕಾಯಾಃ ಚತುರ್ಥೀ ಅಂತಾರಾಷ್ಟ್ರೀಯ ಪ್ರತಿಸ್ಪರ್ಧಾ ಅದ್ಯ ರಾತ್ರೌ ತಾವತ್ ದಶವಾದನೆ ಕ್ರೀಡಿಷ್ಯತೆ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯತ್ ಏಕವಿಂಶತಿ ಶತಾಬ್ದ್ಯಾಃ ಭಾರತಂ ವಿಕಸಿತ ಭಾರತಂ ಭವಿತುಂ ಸಂಕಲ್ಪಬದ್ಧೋ ವರ್ತತೆ. ತೇನೋದೀರಿತಂ ಯತ್ ಸಾಂಪ್ರತಂ ಭಾರತಂ ತಾದೃಶಃ ದೇಶಃ ಯಃ ಅಧಿಕ ವಿಕಾಸೆ ವಿಶ್ವಸಿತಿ.
2: ಇಕ್ಕೀಸವೀಂ ಸದಿ ಕಾ ಭಾರತ ಆಜ್ ವಿಕಸಿತ ಹೋನೆ ಕೆ ಲಕ್ಷ್ಯ ಪರ್ ಕಾಮ ಕರ್ ರಹಾ ಹೈ. ಯೇ ವೋ ಭಾರತ ಹೈ ಜೋ ಕಹತಾ ಹೈ ಗ್ರೋ ಮೋರ್ ಅಚೀವ್ ಮೋರ್. ಹಮ್ 140 ಕರೋಡ್ ಆಸ್ಪಿರೇಷನ್ ಸೇ ಭರೆ ರಾಷ್ಟ್ರ ಹೈ. ಹಮ್ ಅಧೀರ ಹೈ ಬೇಸಬ್ರ ಹೈ. ಹಮ್ ದುನಿಯಾ ಕಿ ಸಬ್ಸೆ ತೇಜಿ ಸೇ ಬಢ್ತಿ ಇಕಾನಮಿ ಹೈ.
1: ವಿಗತ ದ್ವಾದಶ ವರ್ಷೇಷು ಸ್ವಸ್ಯ ತೃತೀಯಂ ಆಸ್ಟ್ರೇಲಿಯಾ ಭ್ರಮಣಂ ಹ್ಯಾಟ್ರಿಕ್ ಇತಿ ವಿಜ್ಞಾಪಯತಾ ತೇನ ಪ್ರತಿಪಾದಿತಂ ಯತ್ ಏಷಃ ಪ್ರವಾಸಃ ಭಾರತ ಆಸ್ಟ್ರೇಲಿಯಾ ಸಂಬಂಧಾನಾಂ ಊರ್ಧ್ವಗಾಮಿತಾಂ ಸೂಚಯತಿ. ಅತ್ರಾವಸರೆ ಆಸ್ಟ್ರೇಲಿಯಾ ದೇಶಸ್ಯ ಪ್ರಧಾನಮಂತ್ರಿ ಆಂಥನಿ ಅಲ್ಬನೀಸ್ ಇತ್ಯಸಾವಪಿ ತತ್ರ ಉಪಸ್ಥಿತಃ ಆಸೀತ್. ತೇನ ತತ್ರತ್ಯಂ ಜನ ಉತ್ಸಾಹಂ ದೃಷ್ಟ್ವಾ ಏಷಾ ಸಹಭಾಗಿತಾ ದೃಢತರಾ ಇತ್ಯುಕ್ತಂ. ಅಸ್ಮಾತ್ ಪುರಾ ಉಭಯೋ ದೇಶಯೋ ನೇತೃಭ್ಯಾಂ ಮೇಲ್ಬರ್ನ್ ನಗರೆ ತೃತೀಯ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶಿಖರ ಸಮ್ಮೇಳನೆ ಭಾಗಂ ಗೃಹೀತ್ವಾ ಶಿಷ್ಟ ಮಂಡಲ ಸ್ತರೀಯ ದ್ವಿಪಾಕ್ಷಿಕೀ ವಾರ್ತಾ ವಿಹಿತ. ಹಿಂದ ಪ್ರಶಾಂತ ಕ್ಷೇತ್ರೇ ಶಾಂತಿಂ ಸ್ಥಿರತಾಂ ಚ ಸ್ಥಾಪಯಿತುಂ ದ್ವಾಭ್ಯಾಂ ನೇತೃಭ್ಯಾಂ ರಕ್ಷಾ ಸುರಕ್ಷಾ ಸಹಯೋಗ ಸಂಯುಕ್ತ ಘೋಷಣಾ ಪತ್ರೆ ಹಸ್ತಾಕ್ಷರಂ ವಿಹಿತಂ.
2: हमारे मैरिटाइम सिक्योरिटी कोलैबोरेशन रोडमैप से इंडो पैसिफिक में हमारे साझा प्रयासों को नई ताकत मिलेगी. हम शिप बिल्डिंग शिप रिपेयर और मेंटेनेंस में भी मिलकर आगे बढ़ेंगे. फ्रेंड आज हमने कई क्षेत्रीय एवं अंतर्राष्ट्रीय मुद्दों पर भी विस्तार पूर्वक चर्चा की.
1: वार्ताहरान संबोधयन प्रधानमंत्री ನರೇಂದ್ರ ಮೋದಿ ನ್ಯಗಾದೀತ್ ಯತ್ ಭಾರತ ಆಸ್ಟ್ರೇಲಿಯಾ ದೇಶಾಭ್ಯಾಂ ಪರಮಾಣು ಊರ್ಜಾ ಕ್ಷೇತ್ರೆ ಕಶ್ಚನ ಐತಿಹಾಸಿಕ ಸಹಯೋಗ ಸಾಧಿತಃ.

0: कर्तुं विधातुं पुरुष महिला वर्गयोः भारतीय दलस्य घोषणा कृता। एयं विश्वस्तरीया क्रीडा प्रतियोगिता अस्मिन्नेव वर्षे 30 अगस्त मासस्य सितंबर मासस्य 6 दिनांकं यावत् वियतनाम देशस्य दानांग नगरे आयोजयिष्यते। अंतरराष्ट्रीय पिकलबॉल क्षेत्रे विख्यातः हर्ष मेहता अस्मिन् प्रतिनिधित्वं विधास्यति। पुरुष क्रिकेट प्रतिस्पर्धायां भारत इंग्लैंडयोः मध्ये प्रचलन्त्याः पंच क्रीडात्मिकायाः 20-20 श्रृंखलायाः चतुर्थी अंतरराष्ट्रीय प्रतिस्पर्धा अद्य रात्रौ 10 ब्रिस्टल नगरस्य काउंटी ग्राउंड क्रीडांगणे क्रीडिष्यते। इति वार्ताः।
1: आकाशवाणी इन मुंदे जिल्ला वार्ता पत्र।
2: आकाशवाणी ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ, ಬರೆದವರು ಡಿವಿ ಸಂಜಯ್, ಓದುತ್ತಿರುವವರು ಶಿಲ್ಪಾ ಹೆಚ್ಚಂ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗಳು ನಡೆಯುತ್ತಿದ್ದು, ಈ ಯೋಜನೆಯ ಕಾಲುವೆ ಹಾಗೂ ಜಲಾಶಯದ ಕಾಮಗಾರಿ ಸ್ಥಳಕ್ಕೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಈ ತಿಂಗಳ 5ರಂದು ಭೇಟಿ ನೀಡಿದ್ದರು. ಆನಂತರ ಮಾತನಾಡಿದ ಅವರು, ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ 12,000 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿ ಕಾಮಗಾರಿ ಮುಂದುವರೆಸಿದೆ. ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ. ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದು ತಿಳಿಸಿದರು. ಇಂಧನ ಖಾತೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರು ಜುಲೈ 1ರಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆಯ ತಯಾರಿ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದರು. ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಪಹಣಿ ಹೊಂದಿರುವ ರೈತರಿಗೆ ರಸಗೊಬ್ಬರ ಬಿತ್ತನೆ ಬೀಜವನ್ನು ಬೇಡಿಕೆಗೆ ಅನುಗುಣವಾಗಿ ವಿತರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸೂಚಿಸಿದರು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ ಅವರು, ಜಿಲ್ಲೆಯಲ್ಲಿ ಈಗಾಗಲೇ 54,881 ಮೆಟ್ರಿಕ್ ಟನ್ ರಸಗೊಬ್ಬರ ಮಾರಾಟವಾಗಿದ್ದು 51,486 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನಿದೆ. ಇನ್ನು 50,000 ಮೆಟ್ರಿಕ್ ಟನ್ ರಸಗೊಬ್ಬರಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜಕ್ಕೆ ಕೊರತೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಜೂನ್ 30ರಿಂದ ಎಸ್ಐಆರ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭವಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೆಚ್ಎಸ್ ಕೀರ್ತನ ಅವರು, ಜುಲೈ 29ರವರೆಗೆ ಎಸ್ಐಆರ್ ಕಾರ್ಯ ನಡೆಯಲಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಈಗಾಗಲೇ ಭೇಟಿ ನೀಡುತ್ತಿದ್ದು ಅರ್ಜಿಗಳನ್ನು ನೀಡಿ ಮತದಾರರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಮತದಾರರ ಪಟ್ಟಿಯನ್ನು ಅತ್ಯಂತ ನಿಖರವಾಗಿ ಹಾಗೂ ದೋಷರಹಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಭಾರತ ಚುನಾವಣಾ ಆಯೋಗ ಹಮ್ಮಿಕೊಂಡಿದ್ದು, ಜನರು ಇದಕ್ಕೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಡಾಕ್ಟರ್ ಮಂಜುನಾಥ್ ನೇಮಕಗೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರವು 119 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಒಟ್ಟು 18 ಲೋಕೋಪಯೋಗಿ ಇಲಾಖೆ ರಸ್ತೆಗಳ ದುರಸ್ತಿ ಹಾಗೂ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಮಂಜೂರಾಗಿದೆ. ಇದರಲ್ಲಿ ಮುಖ್ಯವಾಗಿ ಬಾಳೆಹೊನ್ನೂರು ಶೃಂಗೇರಿ ರಸ್ತೆ, ಕೊಪ್ಪ ಜಯಪುರ ಶೃಂಗೇರಿ ರಸ್ತೆ, ಕುಂದಾಪುರ ಬೈಂದೂರು ವಿರಾಜಪೇಟೆ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳು ಸೇರಿವೆ ಎಂದವರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಮೂಲದ ಯುವ ವಿಜ್ಞಾನಿ ಆವೇಜ್ ಅಹಮದ್ ಅವರ ಬೆಂಗಳೂರಿನ ಪಿಕ್ಸೆಲ್ ಎಂಬ ಉಪಗ್ರಹ ಬಿಡಿಭಾಗಗಳ ತಯಾರಿಕಾ ಕಂಪನಿಯು ಅಮೆರಿಕದ ನಾಸಾ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಮೂಲಕ ನಾಸಾದೊಂದಿಗೆ ಒಪ್ಪಂದ ಮಾಡಿಕೊಂಡ ಭಾರತದ ಮೊದಲ ಖಾಸಗಿ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೊತೆಗೆ ಕಂಪನಿ ಮೇಲೆ 900 ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆಯಾಗಿದ್ದು, ಕಂಪನಿಯ ಮುಖ್ಯಸ್ಥ ಆವೇಜ್ ಅಹಮದನೆಯನ್ನು ಪರಿಷತ್ ಸದಸ್ಯ ಸಿಟಿ ರವಿ ಶ್ಲಾಘಿಸಿದ್ದಾರೆ. ಜಿಲ್ಲೆಯಲ್ಲಿ ಕಾಡಾನೆ ಕಾಡು ಕೋಣಗಳ ಹಾವಳಿ ಮುಂದುವರೆದಿದೆ. ಮೂಡಿಗೆರೆ ಹಾಗೂ ಕಳಸ ತಾಲೂಕಿನ ಕೆಲವೆಡೆ ಅರಣ್ಯ ಭಾಗ ತೋಟಗಳಲ್ಲಿ ಕಾಡಾನೆ ಹಾಗೂ ಕಾಡು ಕೋಣಗಳು ಸಂಚರಿಸುತ್ತಿವೆ. ಕಳಸ ತಾಲೂಕಿನ ಬಿಳಗುಳಿ ಗ್ರಾಮದ ಕಾಫಿ ತೋಟದಲ್ಲಿ ಕಾಡು ಕೋಣದಾಳಿಗೆ ಕಾರ್ಮಿಕ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ತೋಟಗಳಲ್ಲಿ ಕಾರ್ಮಿಕರು, ಗ್ರಾಮಸ್ಥರು ವನ್ಯಜೀವಿಗಳ ಬಗ್ಗೆ ಎಚ್ಚರವಾಗಿರುವಂತೆ ಹಾಗೂ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಸಾಧಾರಣದಿಂದ ಹೆಚ್ಚಿನ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ತರೀಕೆರೆ ಭಾಗದಲ್ಲಿ ಕಳೆದ 4 ದಿನದಿಂದ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ 2 ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಜಿಲ್ಲೆಯಲ್ಲಿ

ಇದಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮಲೆನಾಡು ಭಾಗದಲ್ಲಿ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲೆಯ ತುಂಗಭದ್ರಾ ಹಾಗೂ ಹೇಮಾವತಿ ನದಿ ನೀರಿನ ಮಟ್ಟ ಏರಿಕೆ. ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿ ಆರಂಭಿಸಿದೆ. ಸಹಾಯವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಜಿಲ್ಲಾಧಿಕಾರಿ ಕಚೇರಿ ಸಂಖ್ಯೆ 08262238950 ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಂಖ್ಯೆ 94808050100. ಮಳೆ ಹಾನಿ ತುರ್ತು ಸಂದರ್ಭದಲ್ಲಿ ಜಿಲ್ಲೆಯ ಜನರು ಈ ಸಂಖ್ಯೆಗಳನ್ನು ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಇದುವರೆಗೂ ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿವಿ ಸಂಜಯ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಆಕಾಶವಾಣಿಯು ಜೈಪುರ್ ಕೇಂದ್ರ. ಕಾಣದವರ ಬಗ್ಗೆ ಪ್ರಕಟಣೆ. ಧರ್ಮಪ್ಪ ತಂದೆ ಬಸಪ್ಪ ಸಾಸಬಾಳ್, 38 ವರ್ಷ, ದಿನಾಂಕ 4/5/2026 ವಿಜಯಪುರದಿಂದ ಕಾಣೆಯಾಗಿದ್ದಾನೆ. ಎತ್ತರ ಸುಮಾರು 5.6 ಅಡಿ, ಗೋಧಿ ಮೈಬಣ್ಣ, ತೆಳಗಿನ ಮೈಕಟ್ಟು, ಉದ್ದುಮುಖ, ಕಪ್ಪು ಕೂದಲು ಇರುತ್ತದೆ. ಕನ್ನಡ ಹಾಗೂ ಹಿಂದಿ ಮಾತನಾಡುತ್ತಾನೆ. ನೀಲಿ ಬಣ್ಣದ ಟೀಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾನೆ. ಈ ಚೇರುಳ್ಳ ವ್ಯಕ್ತಿ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಸ್ಟೇಷನ್ಗೆ ತಿಳಿಸಲು ಕೋರಲಾಗಿದೆ.

0: ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆ. ತದನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಕೇಳುವರೆ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4889 ಎಸ್ಟಿಡ್ ಕೋಡ್ 08 ಕೇಳಿ. ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ಜನರ ಬಳಿ ಸರ್ಕಾರ ಇರಬೇಕು ಎಂಬುದು ಮೊದಲ ಆದ್ಯತೆಯಾಗಿದ್ದು, ಕಚೇರಿಗೆ ಜನರನ್ನು ಅಲೆಸುವುದು ನಿಲ್ಲಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜನರ ಬಳಿಗೆ ಸರ್ಕಾರ ಇರಬೇಕು, ಈ ನಿಟ್ಟನಲ್ಲಿ ಜಿಲ್ಲಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಜನರ ಅಹವಾಲು ಪರಿಹರಿಸಲು ಪ್ರಜಾಸೇವಾ ಇಲಾಖೆ ಆರಂಭಿಸಲಾಗಿದ್ದು, ಈ ಇಲಾಖೆಗೆ ಒಬ್ಬ ಪ್ರತ್ಯೇಕ ಮಂತ್ರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಆಯ್ದ ತಾಲೂಕುಗಳಲ್ಲಿ ಪ್ರಜಾಸೇವಾ ಇಲಾಖೆಯಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆ ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದರು. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಶಿಕ್ಷಣ ದೊರೆಯಬೇಕು, ಈ ನಿಟ್ಟನಲ್ಲಿ ಕೆಪಿಎಸ್ ಶಾಲೆಗಳ ಮಾದರಿಯಂತೆ ಕನಿಷ್ಠ 2,000 ಸಿಎಸ್ಆರ್ ಶಾಲೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಇದಲ್ಲದೆ ಆಯಾ ಜಿಲ್ಲೆಯ ದೊಡ್ಡ ಶಿಕ್ಷಣ ಸಂಸ್ಥೆಗಳು 3 ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂತೆ ಕ್ರಮ ವಹಿಸಲಾಗುವುದು, ಎಲ್ಲರಿಗೂ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಒದಗಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಯುವ ಜನತೆಯ ಉದ್ಯೋಗಾವಕಾಶಗಳಿಗೆ ಹೊಸ ದಿಕ್ಕು ನೀಡುವ ಉದ್ದೇಶದಿಂದ ಯುವ ಉದ್ಯೋಗ ಸೇತು ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ ಮತದಾನ ಹಕ್ಕು ನೀಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಯಾವುದೇ ಪಕ್ಷದ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯದೆ ಎಲ್ಲ ಬಿಎಲ್ಒಗಳು ನಿಯಮಾನುಸಾರ ಮನೆ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನು ವಿತರಿಸಬೇಕು, ಮತದಾನದ ಹಕ್ಕು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಅಗತ್ಯ ಕ್ರಮ ವಹಿಸಬೇಕು ಎಂದು ನಾಗರಿಕರಿಗೆ ಸಲಹೆ ನೀಡಿದರು. ಯಾರೂ ಮತದಾನ ಹಕ್ಕುಗಳಿಂದ ವಂಚಿತರಾಗಬಾರದು ಎಂದು ಹೇಳಿದರು. ದೇಶದ ಸಮಗ್ರತೆ ಐಕ್ಯತೆ ಕಾಪಾಡಲು ಭಾರತ ಜೋಡೋ ಯುವಕ ಸಂಘ ಸ್ಥಾಪಿಸಿ ಪ್ರತಿ ಪಂಚಾಯಿತಿಗೆ 10,00,000 ರೂಪಾಯಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ರಾಜ್ಯದಲ್ಲಿ 10,000 ಯುವಕರ ಸಂಘಗಳನ್ನು ಸ್ಥಾಪಿಸಲಾಗುವುದು, ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ 1,000 ಕೋಟಿ ರೂಪಾಯಿ ಮೀಸಲಿಡಲಾಗುವುದು, ಪ್ರತಿ ಕ್ಷೇತ್ರದಲ್ಲಿ ಬಡವರಿಗೆ 5,000 ರಿಂದ 10,000 ನಿವೇಶನಗಳನ್ನು ನೀಡಲು ಕ್ರಮ ವಹಿಸಲಾಗುವುದು, ಪ್ರತಿ ತಾಲೂಕಿನಲ್ಲೂ ಕೈಗಾರಿಕಾ ಪಾರ್ಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಡವರ ಪರವಾಗಿದ್ದು ನಾಗರಿಕರು ಓಡಾಡಲು ಸುಗಮ ಮಾರ್ಗ ನಿರ್ಮಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪಾದಚಾರಿ ಮಾರ್ಗಗಳಲ್ಲಿ ಜನರು ಓಡಾಡಲು ಸುಗಮ ಮಾರ್ಗವಿರಬೇಕು, ಅದರಲ್ಲಿ ಯಾವುದೇ ರಾಜಿಯಿಲ್ಲ. ನಗರದಲ್ಲಿ ನಿನ್ನೆಯವರೆಗೆ 430 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ, ಇದನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್, ಗಾರ್ಡನ್ ಸೇರಿದಂತೆ ಪಾದಚಾರಿ ಮಾರ್ಗಗಳಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ಹಂತ ಹಂತವಾಗಿ ನಿವಾರಿಸಲಾಗುವುದು.

0: ಸುಪ್ರೀಂಕೋರ್ಟ್ ಆದೇಶ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಇರುವ ಕಾಯ್ದೆ ಕಾನೂನು ಅನುಷ್ಠಾನ ಪಾಲಿಸಲು ಕ್ರಮ ವಹಿಸಲಾಗುವುದು ಎಂದರು. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಹೊಸ ಗುರುತಿನ ಚೀಟಿಗಳನ್ನು ತ್ವರಿತಗತಿಯಲ್ಲಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಯುತ್ತಿದ್ದು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ತುಮಕೂರು ತಾಲೂಕು ಪಂಚಾಯಿತಿ ವತಿಯಿಂದ ಇಂದು ಕೆಸರಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಮತದಾರರ ಜಾಗೃತಿ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಪರಮೇಶ್ವರ ಹೆಚ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೃತ ಹಾಗೂ ಸ್ಥಳಾಂತರಗೊಂಡ ಮತದಾರರ ಹೆಸರನ್ನು ತೆಗೆದುಹಾಕುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಜಾಥಾದಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಬೂತ್ ಮಟ್ಟದ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಳಕಿ, ನೈಜ ಮತದಾರರು ಮತದಾರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗದಂತೆ ಕ್ರಮ ವಹಿಸಲು ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮತದಾರರು ಸಹಕರಿಸಬೇಕು ಎಂದರು. ಈವರೆಗೆ 184,034 ಮತದಾರರ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಸುಭದ್ರ ಪ್ರಜಾಪ್ರಭುತ್ವದ ಬುನಾದಿಯಾಗಿರುವ ಮತದಾರರ ಪಟ್ಟಿಯನ್ನು ಸಂಪೂರ್ಣ ದೋಷರಹಿತವಾಗಿ ಸಿದ್ದಪಡಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ರೋಲ್ ವೀಕ್ಷಕರಾದ ತುಳಸಿ ಮದ್ದಿನೇನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆ ಕಾಪಾಡಲು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಕಾರಾತ್ಮಕವಾಗಿ ಸಹಕರಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಗಣತಿ ನಮೂನೆಗಳ ವಿತರಣೆ 98% ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಎಸ್ಐಆರ್ ಕುರಿತು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಜಾಗೃತಿ ಜಾಥಾ ನಡೆಸಿ ಭಕ್ತಾದಿಗಳು, ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯ ಮತ್ತು ಸೌಲಭ್ಯ ಕೇಂದ್ರ ತೆರೆಯಲಾಗಿದ್ದು ಮಾಹಿತಿ, ಅರ್ಜಿ ನಮೂನೆ, ಇತರ ಸೌಲಭ್ಯಕ್ಕೆ ಭೇಟಿ ನೀಡಬಹುದು ಎಂದು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಬೇರಿ ಸಮೀಪ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಳ್ಳಲಿರುವ ರೈಲ್ವೆ ಸೇತುವೆ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ಸಂಸದ ಪಿಸಿ ಗದ್ದಿಗೌಡರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಗಲಕೋಟೆ ಕುಡುಚಿ ರೈಲು ಮಾರ್ಗ ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸೇತುವೆ ನಿರ್ಮಾಣದ ವೇಳೆ ಪ್ರವಾಹದ ಪರಿಸ್ಥಿತಿ, ನೀರಿನ ಹರಿವು ಹಾಗೂ ರೈತರ ಜಮೀನುಗಳಿಗೆ ಯಾವುದೇ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದರು. ನಿಗದಿತ ಅವಧಿಯೊಳಗೆ ಯೋಜನೆ ಪೂರ್ಣಗೊಂಡರೆ ರೈಲು ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಜಿಲ್ಲೆಯ ಮೂಲಸೌಕರ್ಯ ಅಭಿವೃದ್ಧಿಗೂ ವೇಗ ಸಿಗಲಿದೆ ಎಂದು ಅವರು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ 9 cm, ಭಾಗಮಂಡಲ 8, ನಾಪಕ್ಲುವಿನಲ್ಲಿ 7, ಕಮ್ಮರಡಿ, ಕೊಟ್ಟಿಗೆಹಾರ, ಸೋಮವಾರಪೇಟೆಯಲ್ಲಿ ತಲಾ 6, ಗೇರುಸೊಪ್ಪ, ಕೊಪ್ಪ 5, ಬೆಳ್ತಂಗಡಿ, ಧರ್ಮಸ್ಥಳ, ಖಾನಾಪುರ, ಲೋಂಡಾ, ಶೃಂಗೇರಿ, ತಾಳಗುಪ್ಪದಲ್ಲಿ ತಲಾ 4 cm ಮಳೆಯಾಗಿದೆ. ಮುಂದಿನ 24 ಕೌಂಟಿಗಳಲ್ಲಿ ಮಲೆನಾಡು ಮತ್ತು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಬೆಂಗಳೂರು. ಕೃಷಿರಂಗ.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ವಿಜಯಪುರ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
4: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು
5: ಅಪರಿಚಿತ ಆಪ್ನಿಂದ ಬಚಾವ್ ಆಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಯಲಗೂರು ಗ್ರಾಮದ ಹಿರಿಯ ರೈತರಾದ ಅಜಿತ್ ಕುಲಕರ್ಣಿ ಅವರೊಂದಿಗೆ ಗೋಶಾಲೆ ಮತ್ತು ಜೈವಿಕ ಗೊಬ್ಬರದ ಉತ್ಪಾದನೆಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಸಿದ್ದರಾಯಣ್ ಸಾಳುಂಕೆ.
8: ಮಣ್ಣಿನ ಮಗ

0: ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಯಲಗೂರು ಗ್ರಾಮದ ಹಿರಿಯ ರೈತರಾದ ಅಜಿತ್ ಕುಲಕರ್ಣಿ ಅವರೊಂದಿಗೆ ಗೋಶಾಲೆ ಮತ್ತು ಜೈವಿಕ ಗೊಬ್ಬರದ ಉತ್ಪಾದನೆಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಸಿದ್ರಾಯ್ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಹಿರಿಯ ರೈತರಿದ್ದಾರೆ, ಅಜಿತ್ ಕುಲಕರ್ಣಿ ಅಂಥೇಳಿ. ಇವರು ಇಂಜಿನಿಯರಿಂಗ್ ಪದವೀಧರರು ಕೂಡ ಹೌದು. 1988 ವಿಜಯಪುರ ನಗರದಲ್ಲಿ ತಂತ್ರಜ್ಞಾನ ಉದ್ಯಮಿಯಾಗಿ ಕಳೆದ 35-36 ವರ್ಷಗಳಿಂದ ಸರ್ಕಾರಿ ಅರೆ ಸರ್ಕಾರಿ ಸಂಸ್ಥೆಗಳಿಗೆ ಐಟಿ ಸರ್ವಿಸನ್ನು ಒದಗಿಸ್ತಾ ಇದ್ದಾರೆ. 2006 ವಿಜಯಪುರ ಜಿಲ್ಲೆಯ ಯಲಗೂರು ಗ್ರಾಮದಲ್ಲಿ ಉತ್ತರಾದಿ ಮಠದ ವತಿಯಿಂದ 8 ಆಕಳುಗಳಿಂದ ಗೋಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಇವರು ಇವತ್ತು 800 ಹೆಚ್ಚು ದೇಶಿ ಸ್ಥಳೀಯ ಆಕಳುಗಳಿಗೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. 2024 ವೆಸ್ಟ್ ಟು ವೆಲ್ತ್ ಜೈವಿಕ ಉತ್ಪಾದನಾ ಕೇಂದ್ರವನ್ನು ಪ್ರಾರಂಭಿಸಿ ನಮ್ಮ ಭಾಗದ ಬೆಳೆಗಳಿಗೆ ಅಂದ್ರೆ ದ್ರಾಕ್ಷಿ, ದಾಳಿಂಬೆ, ಕಬ್ಬು, ತೊಗರಿ, ಇನ್ನೂ ಅನೇಕ ಬೆಳೆಗಳಿಗೆ ಬೇಕಾದ ಜೈವಿಕ ಗೊಬ್ಬರವನ್ನು ಉತ್ಪಾದನಾ ಪ್ರಾರಂಭಿಸಿದ್ದು, ಅದನ್ನು ನೇಬಲ್ ಲ್ಯಾಬೊರೇಟರಿ ಪರೀಕ್ಷೆಗೆ ಗುಣಮಟ್ಟವನ್ನು ಪರಿಶೀಲಿಸಿ ರೈತರಿಗೆ ಅಂದ್ರೆ ಕೈಗೆ ಇಟುಕುವಂತಹ ಬೆಲೆಯಲ್ಲಿ ಇವರು ಕೊಡ್ತಾ ಇದ್ದಾರೆ. ಇದರಿಂದ ಭೂಮಿ ತಾಯಿಗೆ ರಾಸಾಯನಿಕ ಮುಕ್ತ ಬೆಳೆಯನ್ನು ಬೆಳೆಯಲು ಸಾಧ್ಯವಾಗ್ತಾ ಇದೆ ಅಂತ ಹೇಳ್ಬೋದು. ಇದರಿಂದ ರೈತರಿಗೆ

0: ಪ್ರಮಾಣದಲ್ಲಿ ಅಧಿಕವಾಗಿ ಇಳುವರಿಯನ್ನ ಪಡಿತಾ ಇದ್ದಾರೆ. ಈ ಎಲ್ಲ ವಿಷಯ ಕುರಿತು ಅಜಿತ್ ಕುಲಕರ್ಣಿ ಅವರಿಂದಲೇ ಕೇಳೋಣಂತ. ಅಜಿತ್ ಕುಲಕರ್ಣಿ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
1: ನಮಸ್ಕಾರ.
0: ಅಜಿತ್ ಕುಲಕರ್ಣಿ ಅವರೇ, ಮೊದಲಿಗೆ ತಮ್ಮ ಕಿರು ಪರಿಚಯ.
1: ತಾವು ಹೇಳಿದಂಗೆ 1988 IT ಉದ್ಯಮಿ ಆಗಿ ಆ ಸಮಯದಲ್ಲಿ IT ಕ್ಷೇತ್ರದಲ್ಲಿ ಬಿಜಾಪುರದಲ್ಲಿ ಯಾರೂ ಇರಲಿಲ್ಲ. ನಾವು ಮೊದಲು ಪ್ರಾರಂಭ ಮಾಡಿ ಸುಮಾರಾಗಿ ಸರ್ಕಾರಕ್ಕೆ, ಅರೆ ಸರ್ಕಾರ ಸಂಸ್ಥೆಗಳಿಗೆ 200 ಹೆಚ್ಚು ಜನರಿಗೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ. ಇದರಿಂದ ಜನಕ್ಕೆ IT ಅಂದರೆ ಏನೊಂದು ಕಲ್ಪನೆ ಬಂತು. ಆದ್ದರಿಂದ ನಮ್ಮಲ್ಲಿ ಕೆಲಸ ಮಾಡಿದವರು ಇವತ್ತು ಒಳ್ಳೆ ಒಳ್ಳೆ ಕಂಪ್ನಿಯಲ್ಲಿ CEO ಥರ ಕೆಲಸದಲ್ಲಿ ಹೋಗಿದ್ದಾರೆ. ಆ ಎಕ್ಸ್ಪೀರಿಯನ್ಸು ಇವತ್ತು ಕಾಲೇಜಿಂದ ಓದಿದ ತಕ್ಷಣ ಅವನಿಗೆ ಜಾಬ್ ಸಿಗೋದು ಕಷ್ಟ ಇದೆ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಜನನ ಕೇಳ್ತಾ ಇರ್ತಾರೆ. ನಮ್ಮ ಸಣ್ಣ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು ಆಮೇಲೆ ಇನ್ನೂ ಸಣ್ಣ ಸಂಸ್ಥೆಯಲ್ಲಿ ಇರೋದ್ರಿಂದ ಎಲ್ಲ ರೀತಿಯಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟೇ ಇರ್ಬೋದು, ಡೇಟಾನೇ ಇರ್ಬೋದು, ಅದರ ಸೆಕ್ಯೂರಿಟಿನೇ ಇರ್ಬೋದು, ಪ್ರಿಂಟಿಂಗೇ ಇರ್ಬೋದು, ಇವೆಲ್ಲದರಲ್ಲಿ ಎಕ್ಸ್ಪೀರಿಯನ್ಸ್ ಸಿಗಿದ ತಕ್ಷಣ ಕಾರ್ಪೊರೇಟ್ದವರಿಗೆ ಎಲ್ಲ ಕೆಲಸ ಮಾಡುವಂಥ ಒಂದು ವ್ಯಕ್ತಿ ಸಿಗ್ತಾನಂದರೆ ನಮಗಿಂತ 10 ಜಾಸ್ತಿ ಅವ್ರಿಗೆ ಸ್ಯಾಲರಿ ಕೊಟ್ಟು ಇಟ್ಕೊಂಡಿದ್ದಾರೆ. ಅವರು ಇವತ್ತು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ CEO ಥರ ಅಥವಾ ಏಷ್ಯಾ ಸ್ಪೆಸಿಫಿಕ್ ಮ್ಯಾನೇಜರ್ ಅಂತ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಕೆಲಸ ಮಾಡಿದವರೇ. ಇದನ್ನು ಮಾಡಿಕೊಂಡು ಬೆಳ್ಕೊಂಡು ಮಾಡ್ತಾ ಇದ್ದ ಉದ್ಯಮಿ ಆದಾಯ ನಡೆದ 2006 ನಾವೊಂದು ಗೋಶಾಲೆ ನಮ್ಮ ಮಠಾಧೀಶರು ಹೇಳಿದ ಮೇಲೆ ಯಲಗೂರು ಕ್ಷೇತ್ರದಲ್ಲಿ ಯಲಗೂರಲ್ಲಿ ಯಾಕೆ ಮಾಡಿದ್ರೆ ಅಂತ ಒಂದು ಪ್ರಶ್ನೆ ಬಂತು ಅವಾಗ. ಯಲಗೂರು ಒಂದು ಜನ ಪ್ರಾಣದೇವರಿಗೆ ಬರ್ತಾರೆ, ಹಣಮಂದಿರದ ಪುರಾಣ ಪ್ರಸಿದ್ಧ ಮಂದಿರ, ಅಲ್ಲಿ ಜನ ಬರೋದ್ರಿಂದ ಕೃಷ್ಣಾ ತೀರ ಇರೋದ್ರಿಂದ ಜನಕ್ಕೆ ಬರೀ ನಾವು ಎಲ್ಲೋ ಒಂದು ಗೋಶಾಲ ಮಾಡಿದರೆ ಆಕಳ ಮೇಲೆ ಒಂದು ನಮಗೆ ಭಕ್ತಿ ಭಾವ ಬರಬೇಕಾದ್ರೆ ಅದನ್ನು ನೋಡಬೇಕು, ಅದ್ರ ಜೊತೆ ಇರಬೇಕು, ಅದ್ರ ಜೊತೆ ಬರಿತಾ ಇರಬೇಕು. ಇವತ್ತು ಎಲ್ಲಿಗೆ ಸ್ಟೇಜ್ ಬಂದಿದೆ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಕೇಳಿದ್ರೆ ಹಾಲು ಎಲ್ಲಿಂದ ಬರ್ತದೆ ಅಂದ್ರೆ KMF ತೋರಿಸ್ತಾ ಇದ್ದಾರೆ, ಅದು ಆಕಳಿಂದ ಬರುತ್ತೆ ಅನ್ನೋದೇ ಮರ್ತು ಬಿಟ್ಟಿದ್ದಾರೆ. ಸೊ ಆಕಳ ಹಾಲು ತಾಯಿ ಹಾಲು ಸಮಾನ ಅಂತ ಹೇಳುದು ನಮ್ಮ ಪುರಾಣದಲ್ಲಿ ಹೇಳಿದ್ದಾರೆ, ನಮ್ಮ ಮೆಡಿಕಲ್ ಸೈನ್ಸು ಅದನ್ನೇ ಹೇಳುತ್ತೆ. ತಾಯಿಗೆ ಯಾವುದಾದ್ರೂ ಮಟ್ಟದಲ್ಲಿ ಹಾಲು ಕಡಿಮೆ ಇದ್ದರೆ ಸಪ್ಲಿಮೆಂಟ್ ಆಗಿ ಆಕಳ ಹಾಲು ಕೊಡಿ ಅಂತ ಹೇಳ್ತಾರೆ. ನಾವು ಅದನ್ನು ಯಲಗೂರಲ್ಲಿ ಇಂಪ್ಲಿಮೆಂಟು ಮಾಡಿದ್ದೇವೆ. ನಮ್ಮಲ್ಲಿ ಯಾರು 1 ಕಡಿಮೆ ಮಗು ಇದೆ 200 ml ಹಾಲು ಯಾವುದೂ ಶುಲ್ಕ ಇರಲಾರದೆ ತೊಗೊಂಡು ಹೋಗ್ಬೋದು,
0: ಅಂದ್ರೆ
1: ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ. ಯಾರ ಮನೆಯಲ್ಲಿ 1 ಕಡಿಮೆ ಮಗು ಇದೆ, ತಾಯಿ ಹಾಲು ಕೊರತೆ ಇದೆ, ಅವರಿಗೆ ನಾವು ಉಚಿತವಾಗಿ 200 ml ಮಿಲ್ಕ್ ಕೊಡ್ತೇವೆ.
0: ಡೈಲಿ
1: ಬೆಳಗ್ಗೆನೂ ತೊಗೊಂಡು ಹೋಗ್ಬೋದು, ಸಾಯಂಕಾಲನೂ ತೊಗೊಂಡು ಹೋಗ್ಬೋದು,
0: ಪ್ರತಿದಿನ 2 ಕೊಡ್ತಾ
1: ಇದ್ದೀವಿ, 2 ಕೊಡ್ತಾ ಇದ್ದೀವಿ. ಸೊ ಇದರಿಂದ ಎದಕ್ಕೆ ಕೊಡ್ತಾ ಇದ್ದೀವಿ ಅಂದ್ರೆ ನಾಳೆ ಆ ಮಕ್ಕಳು ದೊಡ್ಡವರಾದ್ಮೇಲೆ ನಾ ಗೋಶಾಲೆ ಹಾಲು ಕುಡಿದು ಬೆಳೆದಿದ್ದೇನೆ ಅಂತ ಹೇಳುವ ಒಂದು ಭಾವನೆ ಬರಬೇಕು ಅವನಲ್ಲಿ. ಆಮೇಲೆ ಅವನಿಗೆ ಒಂದು ಶಕ್ತಿನೂ ಬರುತ್ತೆ ಆಕಳ ಹಾಲು ಕೊಡೋದ್ರಿಂದ. ಯಾಕೆ ಆಕಳ ಹಾಲು ಪ್ರಿಫರ್ ಮಾಡ್ತಾರ, ಎಮ್ಮೆ ಹಾಲು ಯಾಕೆ ಬೇಡ, ಪ್ರಶ್ನೆ ಅಲ್ಲಿ ಬರುತ್ತೆ. ನಮ್ಮ ಶರೀರದಲ್ಲಿ ಕೆಲವೊಂದು ಫ್ಯಾಟ್ ಮಾತ್ರ, less than 4% ಫ್ಯಾಟ್ ಮಾತ್ರ ನಮ್ಮಲ್ಲಿ ಡೈಜೆಷನ್ ಆಗುತ್ತೆ. ಎಲ್ಲಾದ್ರೂ ಯಾವ್ದಾದ್ರು ಹಾಲಲ್ಲಿ 4 ಜಾಸ್ತಿ ಫ್ಯಾಟ್ ಇದ್ರೆ ಅದು ನಮ್ಮ ಶರೀರದಲ್ಲಿ ಡೈಜೆಷನ್ ಆಗಲ್ಲ. ಅದು ಆಕಳಲ್ಲಿ ಮಾತ್ರ ಸಾಧ್ಯ, ಅದು ದೇಶೀಯ ಆಕಳಲ್ಲಿ ಮಾತ್ರ ಸಾಧ್ಯ. ನಾವು ದೇಶೀಯ ಆಕಳು ಹೇಳಬೇಕಾದ್ರೆ ಸುಮಾರಾಗಿ ನಮ್ಮ ಹತ್ರ ಪುರಾಣ ಪ್ರಕಾರ 64 ದೇಶೀಯ ಆಕಳುಗಳು, 64 ವೆರೈಟಿ. ಅದರಲ್ಲಿ 1 ಅಂದ್ರೆ ಕಿಲಾರಿ,
0: ಕಿಲಾರಿ
1: ಆ ತರ ಗುಜರಾತಲ್ಲಿ ಗಿರ್, ಸೈವಾನು, ಸುಮಾರು ಹಿಂಗೆ 64 ಇತ್ತು. ನಾವು ಯಾರು ಸಂರಕ್ಷಣೆ ಮಾಡಿಲ್ಲ ಅಂತ ಹೇಳಿ ಇವತ್ತಾರೆ 32 ಉಳ್ಕೊಂಡಿದೆ.
0: ಈಗ ತಾವು ಸಂರಕ್ಷಣೆ ಮಾಡ್ತಾ ಇದ್ರಲ್ಲ ಸರ್, ಯಾವ್ಯಾವ ತಳಿಗಳನ್ನ ತಾವು?
1: ನಮ್ಮಲ್ಲಿ 12 ತಳಿಗಳನ್ನ ಇಟ್ಕೊಂಡಿದ್ದೇವೆ. ಕ್ರಮೇಣವಾಗಿ ಒಂದೊಂದೇ ವರ್ಷಕ್ಕೆ 1-2 ಬೇರೆ ಬೇರೆ ತಳಿ ತಗೊಂಬಂದು 32 ತಳಿ ಮಾಡಬೇಕನ್ನೋದು ಒಂದು ಉದ್ದೇಶ ಇದೆ ನಮ್ಮ ಹತ್ರ. ಇನ್ನು 1-2 ನಮ್ಮ ಹತ್ರ 32 ತಳಿ ನೋಡ್ಲಿಕ್ಕೆ ಸಿಗ್ಬೋದು ನಿಮ್ಗೆ ಯಲಗೂರಲ್ಲಿ.
0: ಹೌದು ಸರ್. ಸರ್, ತಾವು ಇಂಜಿನಿಯರಿಂಗ್ ಪದವೀಧರರಾಗಿ IT ಉದ್ಯಮಿದಾರರಾಗಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಿಗೆ IT ಸರ್ವಿಸ್ ಅನ್ನು ಒದಗಿಸ್ತಾ ಇದ್ರು ಕೂಡ ಈ ಗೋಶಾಲೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ತಮಗೆ ಯಾವ ರೀತಿ ಒಂದು ಪ್ರೇರೇಪಣೆ ಆಗಿತ್ತು ಸರ್?
1: ಮೂಲವಾಗಿ ನಮ್ಮ ಮನೆತನದಿಂದ ನಾವು ರೈತಾಪಿ ಮನೆತನದವರು, ಕೃಷಿ ಸಮಾಜದವರು. ಸುಮಾರು 40-50 ನಮ್ಮ ಫೋರ್ ಫಾದರ್ಸ್ ಅಗ್ರಿಕಲ್ಚರೇ ಮಾಡ್ತಾ ಇದ್ದಾರೆ, ಇನ್ನೂ ಆದರೂ ನಾನು ಮಾಡ್ತಾ ಇದ್ದೇನೆ. ಇದನ್ನ ಸಮಸ್ಯೆ ನೋಡಿದಾಗ ಯಾಕೆ ನಮ್ಮ ರೈತರು ಸಾಲದ ಬಾಧೆ ಸುಳಿಯುವಲ್ಲಿ ಸಿಕ್ಕೊಂಡು ಫೈನಾನ್ಷಿಯಲ್ ಬರ್ಡನ್ ಮಾಡಿಕೊಂಡು ವಿಪರೀತಕ್ಕೆ ಹೋಗ್ತಾ ಇದ್ದಾರೆ, ಕಾರಣ ಏನು ಹುಡುಕ್ಲಿಕ್ಕೆ ಹೊರಟಿವಿ. ಈ ಕಾರಣ ಹುಡುಕಿದಾಗ ಇದಕ್ಕೆ ಒಂದೇ ಅಂತಂದ್ರೆ, ನಾವು ಬರುವ ಆದಾಯದಲ್ಲಿ 50% ನಾವು ಕೆಮಿಕಲ್ ಫರ್ಟಿಲೈಸರ್ ಮೇಲೆ ಖರ್ಚು ಮಾಡ್ತಾ ಇದ್ದೇವೆ. ಅದು ವರ್ಷಕ್ಕೆ ವರ್ಷ ಜಾಸ್ತಿ ಆಗ್ತಾ ಇದೆ. ಕೆಮಿಕಲ್

0: ಫರ್ಟಿಲೈಸರ್ ಅಂದ್ರೆ ಸ್ಟೆರಾಯ್ಡ್ ಇದ್ದಂಗೆ, ಸ್ಟೆರಾಯ್ಡ್ ತೊಗೊಂಡ ತಕ್ಷಣ ನೋವು ಕಡಿಮೆ ಆಗುತ್ತೆ, ಬಟ್ ಬೇರೆ ಡ್ಯಾಮೇಜ್ ಮಾಡಿರುತ್ತೆ. ಈಗ ನಮ್ಮ ಯೂರಿಯಾ ಹಾಕ್ಲಿ ಡಿ ಎ ಪಿ ಹಾಕ್ಲಿ ನಿಮ್ಗೆ ಬೆಳೆ ಬರುತ್ತೆ, ಆದ್ರೆ ಭೂಮಿ ಕೊಲ್ತಾ ಇದೆ, ಅದು
1: ಫಲವತ್ತತೆಯನ್ನು ಸಾಯಿಸ್ತಾ ಇದೆ.
0: ಏನು ಫಲವತ್ತತೆ ಸಾಯ್ತಾ ಇದೆ? ಭೂಮಿಯಲ್ಲಿ ಸುಮಾರಾಗಿ 60-62 ಟೈಪ್ ಆಫ್ ಮೈಕ್ರೋಬ್ಸ್ ಇರುತ್ತೆ. ಅವು ಬೆಳೆಗೆ ಬೇಕಾಗುವಂತಹ ನೈಟ್ರೋಜನ್ನು, ಪೊಟ್ಯಾಶಿಯು, ಫಾಸ್ಫರ ಕೊಡ್ತಾ ಇರುತ್ತೆ. ಇದ್ರ ಜೊತೆ ಒಂದು ಇಂಪಾರ್ಟೆಂಟ್ ಅಂದ್ರೆ ಮಣ್ಣಿನ ಇಂಗಾಲು ಅಂತ ಹೇಳ್ತೀವಿ, ಸಾಯಿಲ್ ಕಾರ್ಬನ್. ಸಾಯಿಲ್ ಕಾರ್ಬನ್ ಯಾವಾಗಲೂ ಒಂದ್ರ ಮೇಲೆ ಇರಬೇಕು. ನಾವು ಸುಮಾರು ಕಡೆ ಹೋಗಿ ಭೂಮಿ ಸಾಯಿಲ್ ಪರೀಕ್ಷೆ ಮಾಡಿದಾಗ, ಮಣ್ಣಿನ ಗುಣಮಟ್ಟ ಪರೀಕ್ಷೆ ಮಾಡಿದಾಗ ಎಲ್ಲಿ 0.2 ಬಂದಿದೆ, ಎಲ್ಲಿ 0.3 ಬಂದಿದೆ, ಎಲ್ಲಿ 0.5 ಬಂದಿದೆ, ಇದೇನಾದರೂ 0 ಆದರೆ ಅದು ಬ್ಯಾರನ್ ಲ್ಯಾಂಡ್ ಆಗಿಬಿಡುತ್ತೆ. ನಮ್ಮ ಭೂಮಿಯಲ್ಲಿ ಮುಂದೆ ಬಂಜರ ಆಗ್ಬಿಡುತ್ತೆ, ಅದರಲ್ಲಿ ಯಾವುದೋ ತರದ ಬೆಳೆ ಬೆಳೀಲಿಕ್ಕೆ ಆಗಲ್ಲ, ಬರಡು ಭೂಮಿ ಆಗ್ಬಿಡುತ್ತೆ. ಯಾಕೆ ಆಗ್ತಾ ಇದೆ ಇದು? ಇದನ್ನ ಸ್ಟಡಿ ಮಾಡ್ಲಿಕ್ಕೆ ಹೊರಟಾಗ ಅಲ್ಲಿ ಸೂಕ್ಷ್ಮ ಜೀವಾಂಶಗಳು ಏನು ಮಣ್ಣಲ್ಲಿ ಇರಬೇಕು, ಈ ಕೆಮಿಕಲ್ ಹಾಕಿದ ತಕ್ಷಣ ಸಾಯ್ತಾ ಇದೆ. ನೀವು ಕೇಳಿರ್ಬೋದು, ನಾವು ಚಿಕ್ಕವರಿದ್ದಾಗ 25-30 ಎಚ್ ಪಿ ಟ್ರ್ಯಾಕ್ಟರ್ ಸಿಗ್ತಾ ಇತ್ತು, ಇವತ್ತು ನಮಗೆ 80 ಎಚ್ ಪಿ ಟ್ರ್ಯಾಕ್ಟರ್ ಬೇಕಾಗಿದೆ. ಯಾಕಂದ್ರೆ ನಮ್ಮ ಭೂಮಿ ಅಷ್ಟು ಗಟ್ಟಿಯಾಗಿ ಬಿಟ್ಟಿದೆ. ಯಾಕೆ ಗಟ್ಟಿಯಾಗಿದೆ? ಇದನ್ನು ನಾವು ಒಂದೊಂದೇ ಸ್ಟಡಿ ಮಾಡ್ಕೊಂಡು ಹೋದೆ. ಯಾಕೆ ಗಟ್ಟಿ ಆಯ್ತು ಅಂದ್ರೆ, ಇವು ಏನು ಜೀವಾಣುಗಳು, ಸೂಕ್ಷ್ಮ ಜೀವಾಣುಗಳು ಸತ್ತ ಮೇಲೆ ಅದೊಂದು ಜಿಗಿಟು ತರ ಆಗಿ ಮಣ್ಣಿನ ಜೊತೆ ಸೇರಿ ಕಾಂಕ್ರೀಟ್ ಆಗ್ತಾ ಇದೆ. ಇದರಿಂದ ಎರಡು ನುಕ್ಸಾನ್ ಮಾಡ್ಕೊಂಡಿದ್ದೇವೆ. ಒಂದು, ನೀರು ಬೇರಿಗೆ ಮುಟ್ತಾ ಇಲ್ಲ. ಎರಡನೇದು, ಪೋಷಕಾಂಶ ಮುಟ್ತಾ ಇಲ್ಲ. ಇದು ಯಾವುದೂ ಆಗಲಾರ್ದೆ ಬೆಳೆ ಬರಲ್ಲ. ಬೆಳೆ ಬರಬೇಕಾದ್ರೆ ಅದಕ್ಕೆ ನಾವೇ ಬೆಳಿಬೇಕಾದ್ರೆ ನಮ್ಗೆ ಹೆಂಗೆ ಪ್ರೋಟೀನ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಎಲ್ಲ ಸಮ ಪ್ರಮಾಣದಲ್ಲಿ ಇರಬೇಕು. ಅವಾಗ ನಮ್ಮ ಜೀವನ ಸರಿಯಾಗಿರುತ್ತೆ, ಹೆಲ್ತ್ ಇರುತ್ತೆ. ಅದೇ ತರ ಭೂಮಿ, ಅದೇ ತರ ಬೆಳೆ. ನಾವು ಭೂಮಿನೇ ಸಂರಕ್ಷಣೆ ಮಾಡ್ತಾ ಇಲ್ಲ. ಇದು 1980ರವರೆಗೆ ಎಲ್ಲ ಜನರು ಜೈವಿಕವಾಗಿ ಮಾಡ್ತಾ ಇದ್ರು. ಮನೆಯಲ್ಲಿ ಎಲ್ಲರೂ ಆಕಳು, ಎತ್ತು, ಎಮ್ಮೆ ಕಟ್ಟಿದ್ರು. ಕ್ರಮೇಣವಾಗಿ ಆಳನೆ ಕೊರತೆ ಇದ್ದಾಯನ್ ಹಿಡಿದ ಮನೆಯಲ್ಲಿರುವಂತ ಹೈನುಗಾರಿಕೆ ತೆಗೆದುಹಾಕ್ಬಿಟ್ಟಿದೆ. ಇವತ್ತು 90% ರೈತರ ಹತ್ರ ಎತ್ತುಗಳಿಲ್ಲ. ಇದಕ್ಕೆ ಏನು ಆಲ್ಟರ್ನೇಟ್ ಅಂತೇಳಿ, ಫುಡ್ ಶಾರ್ಟೇಜ್ ಆಗುತ್ತೆ ಅಂತೇಳಿ ಕೆಮಿಕಲ್ ಫರ್ಟಿಲೈಸರ್ ಬಂತು. ಯೂರಿಯಾ ಇರ್ಬೋದು, ಡಿ ಎ ಪಿ ಇರ್ಬೋದು, ಬೇರೆ ಸುಮಾರು ವಸ್ತುಗಳು ಸಿಗ್ತಾ ಇದೆ. ಬೆಳೆ ಅನ್ಕ ಬಂತು ಅವಾಗ, ಯಾಕಂದ್ರೆ ಭೂಮಿಗೆ ನೀವು ಯೂರಿಯಾ ತೊಗೊಂಡ್ರೆ ಅದರಲ್ಲಿ 48% ನೈಟ್ರೋಜನ್ ಇದೆ. ನಮ್ ಬೆಳೆಗೆ 48% ನೈಟ್ರೋಜನ್ ಬೇಕಾ ಇಲ್ಲ ಅಂತ ನಾವು ಕೇಳಲಿಲ್ಲ, ಅದಕ್ಕೆ ನಾವು ಹಾಕೊಂಡು ಹೋಗ್ಬಿಟ್ಟಿವಿ.
1: ಬೆಳೆ ಬರತ್ತನ್ನೋದು
0: ಹಾಕೊಂಡು. ಒಂದನೇದು, ಯಾರು ರೈತರು ಇನ್ನುವರೆಗೆ ಮಣ್ಣು ಪರೀಕ್ಷೆಗೆ ವರ್ಷ ಮಾಡಬೇಕು, ನಾವು ಹೇಗೆ ಒಂದು ಡಾಕ್ಟರ್ ಕಡೆ ಹೋದ್ರೆ ಬ್ಲಡ್ ಟೆಸ್ಟ್ ಮಾಡ್ಕೊಂಬ ಅಂತಾರೆ, ಅದೇ ತರ ನಮ್ಮ ಭೂಮಿನೂ ಪರೀಕ್ಷೆ ಆಗ್ಬೇಕು,
1: ಪ್ರತಿ ವರ್ಷ ಪರೀಕ್ಷೆ ಮಾಡಬೇಕು.
0: ಏನ್ ಕೊರತೆ ಇದೆ ಅದರಲ್ಲಿ? ಅದನ್ನಷ್ಟೇ ಕೊಡುವಲ್ಲ.
1: ಹೌದು,
0: ನಾವೇನ್ ಮಾಡ್ತಾ ಇದೀವಿ, ಬ್ಲೈಂಡ್ ಆಗಿ ಅವನು 6 ಚೀಲ ಹಾಕ್ತಾ ಇದ್ದಾನೆ, ನಾನು 6 ಚೀಲ ಹಾಕ್ಬೇಕು, ಅವನು 8 ಚೀಲ ಹಾಕ್ತಾನೆ, ನಾನು 8 ಚೀಲ ಹಾಕ್ಬೇಕು.
1: ಅತಿಯಾದ ವಿಷವನ್ನ ಉಣಿಸ್ತಾ ಇದೀವಿ,
0: ಅತಿಯಾದ ಗೊಬ್ಬರವನ್ನು ಕೊಟ್ಟು ಭೂಮಿ ಹಾಳು ಮಾಡ್ತಾ ಇದೀವಿ. ಯಾವುದೇ ಈ ವಸ್ತು ಅತಿ ಆದ್ರೆ ಅದರಿಂದ ನಮಗೆ ಹಾನಿ ಆಗುತ್ತೆ, ಉಪಯೋಗ ಆಗಲ್ಲ.
1: ಸರ್, ಅದೇ ರೀತಿ ಈಗ ತಾವು ಗೋಶಾಲೆಯನ್ನು ಪ್ರಾರಂಭ ಮಾಡಿದಿರಿ. ಈ ಗೋಶಾಲೆಯಲ್ಲಿ ಅಂದ್ರೆ ಈಗ ತಮ್ಮಲ್ಲಿ 800ಕ್ಕೂ ಅಧಿಕ ಹಸುಗಳು ಇದಾವೆ ಅಂತ ಹೇಳಿದ್ರಿ, ಅವುಗಳಿಗೆ ಮೇವಿನ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೊಂತೀರಿ?
0: ಒಂದು ಆಕಳಿಗೆ ದಿನಕ್ಕೆ 18-20 ಕೆಜಿ ಮೇವು ಬೇಕು. ಇದು ಅದರ ವೇಟ್ ಪ್ರಕಾರ, ಅದರ ತೂಕ ಎಷ್ಟಿದೆ ಅದರ ಮೇಲೆ ನಾವು ಆಹಾರ ಡಿಸೈಡ್ ಮಾಡಬೇಕು. ನಮ್ಮ ಹತ್ರ ಸುಮಾರಾಗಿ 600 ಟನ್ನು ಒಣ ಮೇವು ತೊಳ್ತೀವಿ. ರಾಶಿ ಆದಮೇಲೆ ಜೋಳದ ಇರ್ಬೋದು, ಭತ್ತದ ಹುಲ್ಲು ಇರ್ಬೋದು, ಇದನ್ನು ಸ್ಟೋರ್ ಮಾಡ್ತೀವಿ. ಇದರ ಜೊತೆ 18 ಎಕರೆ ನಾವು ಗ್ರೀನ್ ಫಾರ್ಡರ್ ಅಂದರೆ ಹಸಿರು ಮೇವು ಕೊಡುವಂಥ ಒಂದು ವ್ಯವಸ್ಥೆ ಮಾಡಿ ನೇಪಿಯರ್ ಗ್ರಾಸ್ ಅಂತ ಹಚ್ಕೊಂಡಿದ್ದೇವೆ. ಎಲ್ಲ ಆಕಳುಗಳಿಗೆ ದಿನ 3-4 ಕೆಜಿ ಗ್ರೀನ್ ಫಾರ್ಡರ್ ಕೊಡ್ತೀವಿ, ಒಂದು 10 ಕೆಜಿ ಅಷ್ಟು ಡ್ರೈ ಫಾರ್ಡರ್ ಕೊಡ್ತಾ ಇದ್ದೀವಿ. ಡ್ರೈ ಫಾರ್ಡರ್ ಅಂದರೆ ನಿಮ್ಮ ಕಣಕಿ ಇರ್ಬೋದು, ಭತ್ತದ ಹೊಟ್ಟೆ ಇರ್ಬೋದು, ಗೋಧಿ ಹುಲ್ಲಿರ್ಬೋದು, ಒಣಮೇವು ಕೊಡೋದ್ರಿಂದ ನಾವು ವರ್ಷಕ್ಕೆ ಬೇಕಾಗುವಂಥದ್ದು ಅಲ್ಲಿ ನಮ್ಮಲ್ಲಿ ಒಂದು ಫಾರ್ಡರ್ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದೇವೆ. ಯಾವುದಾದ್ರೂ ಕಣಕೆ ಬಂದ ತಕ್ಷಣ ಅದನ್ನು ಪುಡಿ ಮಾಡಿ ಇಟ್ಬಿಡ್ತೇವೆ. ಈಗ ನೆಕ್ಸ್ಟ್ ಲೆವೆಲ್ ಅಂದ್ರೆ ಸೈಲೇಜ್ ಮಾಡ್ತಾ ಇದೀವಿ, ಅದನ್ನ ವೃದ್ಧಿ ಮಾಡಬೇಕು. ಆ ವೃದ್ಧಿ ಮಾಡೋದಂದ್ರೆ ಏನು, ಅದು ಫರ್ಮೆಂಟ್ ಮಾಡಿದ್ರೆ ಬೇಗ ಆಕಳಿಗೆ ಕನ್ಸ್ಯೂಮ್ ಆಗುತ್ತೆ. ಇದ್ರ ಜೊತೆ ಇನ್ನೊಂದು ಹೇಳಬೇಕಂದ್ರೆ, ಯಾವ ಆಕಳು ಕಟ್ಟಿ ಮೇಯಿಸ್ತಾರೆ, ಯಾವ ಆಕಳು ಗುಡ್ಡಕ್ಕೆ ಹೋಗಿ ಬರುತ್ತೆ, ಅದರ ಸಗಣಿಯಲ್ಲಿ ಸುಮಾರು ವ್ಯತ್ಯಾಸ ಇದೆ.
1: ಯಾವ್ದು ಒಳ್ಳೇದು ಸರ್?
0: ಯಾವ್ದು ಹೊರಗಡೆ ಹೋಗಿ ಬರುತ್ತೆ ಅದ್ ಎಲ್ಲ ತಿನ್ ಬರುತ್ತೆ. ಎಲ್ಲಾ ವನಸ್ಪತಿ ಏನ್ ಸಿಗುತ್ತೆ ಗುಡ್ಡದಲ್ಲಿ ಹೊಲದಲ್ಲಿ ಅದೆಲ್ಲ ತಿನ್ನುತ್ತೆ, ಅದು ಸ್ವಲ್ಪ ಪ್ರಮಾಣದಲ್ಲಿ ಸಗಣಿಯಲ್ಲಿ ಬರುತ್ತೆ. ನಾವು ಎಲ್ಲಿ ಕಟ್ಟಿ ಅದಕ್ಕೆ ಒಂದು ಫಾರ್ಡರ್ ಹಾಕ್ತೀವಿ ಅದು ಅಷ್ಟೇ ತಿನ್ ಬೆಳೆಯುತ್ತೆ. ಅದಕ್ಕೆ ವಿಶೇಷವಾಗಿ ಯಾವ ಆಕಳು ಯಾವ ದನಗಳು ಹೊರಗಡೆ ಗುಡ್ಡಕ್ಕೆ ಅಥವಾ ಹೊರಗಡೆ ಅಡ್ಡಾಡ್ ಬರುತ್ತೆ ಅಂತದ್ರ ಗೊಬ್ಬರ ತುಂಬಾ ಒಳ್ಳೇದು. ಆ ಗೊಬ್ಬರದಿಂದ ನಮ್ಮಲ್ಲಿ

0: ಸುಮಾರಾಗಿ 6 ಟನ್ ಬರುತ್ತೆ ಸಗಣಿ ಡೈಲಿ. 6 ಟನ್
1: ಡೈಲಿ ಸರ್?
0: ಡೈಲಿ ಅಂದ್ರೆ ಒಂದು ಆಕಳು 18 ಕಿಲೋ ತಿಂದ್ರೆ 10-11 ಕಿಲೋ ಸಗಣಿ ಕೊಡುತ್ತೆ.
1: ಸರ್, ಈಗ ಈ ಸಗಣಿಯಿಂದ ತಾವು ಏನಾದರೂ ಅಂದ್ರೆ ಈಗ ಜೈವಿಕ ಗೊಬ್ಬರ ತಯಾರು ಮಾಡ್ತೀನಿ ಅಂತ ಹೇಳಿದ್ರಿ, ಇದರಿಂದ ಯಾವ ರೀತಿಯಾದ ತಾವು ಉಪಯೋಗಗಳನ್ನು ತಾವು ಮಾಡ್ತಾ ಇದ್ದೀರಿ?
0: ಸಗಣಿ ಯಾವಾಗಲೂ ಡೈರೆಕ್ಟ್ ಆಗಿ ಭೂಮಿಗೆ ಬಳಸಬಾರ್ದು ಮೊದಲೇದ್ದು. ಯಾಕೆ ಅಂತ ಕೇಳಿದ್ರೆ ಅದರಲ್ಲಿ ಮೀಥೇನ್ ಅಂತಿದೆ. ಮೀಥೇನ್ ಅಂದ್ರೆ ನಿಮ್ಮ ಅಡಿಗೆ ಮಾಡುವಂತ ಗ್ಯಾಸ್ ಏನಿದೆ ಅದು ಮೀಥೇನ್.
1: ಹೌದು ಸರ್.
0: ಅದಕ್ಕೆ CH4 ಅಂತೇವೆ. ಇದನ್ನ ತೆಗೆದ ತಕ್ಷಣ ಅದು ಗೊಬ್ಬರ ಆಗುತ್ತೆ. ನಾವು ಯಾವಾಗ ಅದನ್ನು ಗೊಬ್ಬರ ಅಂತ ಮಾಡಬೇಕಾದ್ರೆ ಅದರಲ್ಲಿ ನಮ್ಮವರು ಆ ಹಳ್ಳಿಯಲ್ಲಿ ಮಾಡ್ತಾ ಇದ್ರು ಮೊದಲು, ತಿಪ್ಪೆಯಲ್ಲಿ ಹಾಕಿಡೋದು. ತಿಪ್ಪೆಯಲ್ಲಿ ಹಾಕಿದ್ರೆ ಕಳಿಬೇಕು ಅಂತ. ಆದ್ರೆ ಅದು ಕೊಳಿತಾ ಇದೆ. ನಾವು ಡಿಫ್ರೆನ್ಸ್ ತಿಳ್ಕೋಬೇಕು. ಕಳಿಯೋದು ಕೊಳಿಯೋದು. ಕೊಳತ್ರೆ ಅದು ವೇಸ್ಟ್. ಅದೇನು ಭೂಮಿಗೆ ಪ್ರಯೋಜನ ಬರಲ್ಲ.
1: ಅದರಲ್ಲಿರುವಂತ ಸತ್ವಗಳೆಲ್ಲ
0: ಹೊರಟೋಗಿರುತ್ತೆ. ಹೊರಟೋಗುತ್ತೆ. ಕಳಿತಂದ್ರೆ ಫರ್ಮೆಂಟ್ ಆಗಿದೆ ಅಂಡ್ ಅದರಲ್ಲಿ ಜೀವಾಂಶಗಳಿದೆ. ಯಾಕೆ ಸಾಯ್ತಾ ಇದೆ ತಿಪ್ಪೆಯಲ್ಲಿ ಹಾಕಿದ್ದು? ಈ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ತಿಪ್ಪೆಯಲ್ಲಿ ಹಾಕ್ಬೋದು, ಎಲ್ಲರೂ ತಿಪ್ಪೆ ಗುಂಡಿ ತಗೊಳ್ತಾರೆ, ಹಾಕ್ತಾರೆ. ಇದು ಮೊದಲೇಂದ ನಮ್ಮ ಅನಾದಿ ಕಾಲದಿಂದ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಇವತ್ತು ಯಾಕೆ ಹೀಗೆ ಆಗ್ತಾ ಇದೆ? ಅವಾಗ ನಾವು ಕೆಮಿಕಲ್ ಗೊಬ್ಬರ ಯೂಸ್ ಮಾಡ್ತಾ ಇದ್ದಿದ್ದಿಲ್ಲ. ಈ ಕೆಮಿಕಲ್ ಗೊಬ್ಬರ ಯೂಸ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಫರ್ಕುಲೇಟೆಡ್ ವಾಟರ್, ನಾವೇನು ಭೂಮಿಗೆ ನೀರು ಕೊಡ್ತೀವಿ ಅದರ ಸ್ವಲ್ಪ ಅಂಶ ಕೆಳಗಡೆ ಹೋಗುತ್ತೆ ತಿಪ್ಪೆ ಗುಂಡಿಯಲ್ಲಿ. ಯಾವಾಗ ತಿಪ್ಪೆ ಗುಂಡಿಯಲ್ಲಿ ಎಂಟರ್ ಆಯ್ತೋ ಎಲ್ಲಾ ಜೀವಾಂಶಗಳು ಸತ್ತೋಗುತ್ತೆ.
1: ಅಂದ್ರೆ ರಾಸಾಯನಿಕ ಪದಾರ್ಥಗಳು ತಿಪ್ಪೆಗುಂಡಿಯಲ್ಲಿ
0: ಹೋಗ್ತಾ ಇದೆ. ಅದರಿಂದ ನಮ್ಗೆ ಅದು ಗೊಬ್ಬರ ಅಂತ ಉಪಯೋಗ ಬರ್ತಾ ಇಲ್ಲ. ಅದು ಕೊಳ್ತಿದೆ, ಕಳತಿಲ್ಲ. ನೀವು ಏನೇ ಗೊಬ್ಬರ ಅಂತಂದ್ರೆ ಅದನ್ನ ಕಳಿಸ್ರಿ. ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಏನಂತೀವಿ, ಫರ್ಮೆಂಟೆಡ್, ಫರ್ಮೆಂಟ್ ಮಾಡೋದು.
1: ಸರ್, ಅದೇ ರೀತಿ ಈ ಜೈವಿಕ ಗೊಬ್ಬರವನ್ನ ತಾವು ಯಾವ ರೀತಿ ತಯಾರು ಮಾಡ್ತಾ ಇದ್ದೀರಿ?
0: ನಾವು ಮೊದಲು ಇವತ್ತಿನ ರಾತ್ರಿ ಹಾಕಿದ್ದು ಸಗಣಿಯನ್ನ ಒಂದು ಕಡೆ ಗೊಳೆ ಮಾಡಿಕೊಂಡು, ಅಂದ್ರೆ ಅದಕ್ಕೆ ಫ್ರೆಶ್ ಡಂಗ್ ಅಂತೀವಿ, ನಿನ್ನೆದು ಮೊನ್ನೆದು ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಇದರಲ್ಲಿ ಒಂದು ಟ್ಯಾಂಕ್ ಅಲ್ಲಿ ಹಾಕಿ, ಸಿಮೆಂಟ್ ಟ್ಯಾಂಕ್, ಅದಕ್ಕೆ ನೀರಿಂದ ಯಾವುದು ಬಾಧೆ ಬರಲ್ಲ. ಅದರಲ್ಲಿ ಹಾಕಿ ಅದಕ್ಕೆ ಬೇಕಾಗುವಂತ ಎಂಜೈಮ್ಸ್, ಜೈವಿಕ ಎಂಜೈಮ್ಸ್ ಸಿಗ್ತಾ ಇದೆ. ಅದನ್ನ ಒಂದು ಸ್ವಲ್ಪ ಪ್ರಮಾಣ ಕೂಡಿಸಿದ್ರೆ ಆಮೇಲೆ ಅವು ಏನು ನಾವು ಎಂಜೈಮ್ಸ್ ಹಾಕ್ತೀವಿ ಆ ಎಂಜೈಮ್ ತಿನ್ಲಿಕ್ಕೆ ಆಹಾರ ಬೇಕು. ಅದಕ್ಕೆ ಮೊಲಾಸಿಸ್ ಹಾಕ್ಬೇಕು, ದ್ವಿದಳ ಧಾನ್ಯದ ಪೌಡರ್ ಹಾಕ್ಬೇಕು. ಅವಾಗ ಏನು ಮಾಡುತ್ತೆ ಅದು, ಆ ಧಾನ್ಯ ಜೊತೆ ಸಗಣಿನೂ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಸಗಣಿ ತಿನ್ನುತ್ತೆ ಅದು ಫರ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ನೀವು ಒಣಗಿಸಿದ ಮೇಲೆ ನಮ್ಮ ಮಣ್ಣಿನ ಯಾವ ಒಂದು ಬಣ್ಣ ಇರುತ್ತೆ ಅದೇ ಬಣ್ಣಕ್ಕೆ ಬರಬೇಕು.
1: ಅದರ ಸ್ಮೂತ್ ಮೃದು ತರ
0: ಮೃದುನೂ ಇರಬೇಕು ಒಂದು, ಬಣ್ಣನೂ ಕೆಂಪು ಇರಬೇಕು ಒಂದು, ಎರಡನೇದು ಕಾಳು ಇರಬೇಕು, ಅದರ ಸುವಾಸನೆ ಇರಬೇಕು, ದುರ್ಗಂಧ ಇರಬಾರ್ದು. ದುರ್ಗಂಧ ಇದ್ರೆ ತಿಳ್ಕೊಬೇಕು ಕೊಳ್ತಿದೆ.
1: ಕಳತಿಲ್ಲ, ಕೊಳತಿದೆ.
0: ಇಷ್ಟೇ ಡಿಫರೆನ್ಸ್. ನೀವೇನು ಲ್ಯಾಬೊರೇಟ್ರಿಗೆ ಹೋಗಿ ಟೆಸ್ಟ್ ಮಾಡಬೇಕಾಗಿಲ್ಲ. ನಾವು ರೈತರಿಗೆ ಮುಟ್ಟಬೇಕಂತೇಳಿ ಲ್ಯಾಬೊರೇಟ್ರಿಗೆ ಟೆಸ್ಟ್ ಮಾಡ್ತೇವೆ.
1: ಸರ್, ಅದೇ ರೀತಿ ಈ ಜೈವಿಕ ಗೊಬ್ಬರವನ್ನು ರೈತರು ತಮ್ಮ ಹೊಲದಲ್ಲಿ ಉತ್ಪಾದನೆ ಮಾಡಬಹುದಾ?
0: ಮಾಡಬಹುದು. ಅದರಲ್ಲಿ ಒಂದೇ ಕಂಡೀಷನ್, ನಿಮಗೆ ನೀರಿನ ಅಂಶ ಕೊಡಬಾರ್ದು.
1: ಅಂದ್ರೆ ಮಳೆ ನೀರಾದರೂ ಆಯ್ತು, ಹರಿ ನೀರಾದ್ರೂ,
0: ಭೂಮಿಯಿಂದ ಯಾವ್ದಾದ್ರೂ ನೀವು ಅದಕ್ಕೆ ಸಂಪರ್ಕದಲ್ಲಿ ಬರಬಾರ್ದು.
1: ಅಂದ್ರೆ ಭೂಮಿಯಿಂದ ಅದು ಎತ್ತರವಾಗಿರಬೇಕು.
0: ಎತ್ತರವಾಗಿರಲಿ ಒಂದು, ತಿಪ್ಪೆ ಗುಂಡಿ ಮಾಡಿದ್ರೆ ಅದರಲ್ಲಿ ಕಾಂಕ್ರೀಟ್ ಹಾಕೊಳ್ಳಿ. ನೀರು, ಬಸಿ ನೀರು ಬರಬಾರ್ದು. ಬಸಿ ನೀರು ಬಂದ್ರೆ ಕೆಮಿಕಲ್ ಯುಕ್ತ ಬರುತ್ತೆ, ಹುಳ ಸಾಯುತ್ತೆ. ಅವಾಗ ಅದು ನೀರು ಹತ್ತಿದ ತಕ್ಷಣ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕಳಿಯಲ್ಲ.
1: ಸರ್, ಅದೇ ರೀತಿ ಈಗ ಇಳುವರಿ ಮೇಲೆ ಈ ಜೈವಿಕ ಗೊಬ್ಬರವನ್ನು ಹಾಕ್ತಾ ಇರ್ತೀವಿ ನಾವು, ಈ ಜೈವಿಕ ಗೊಬ್ಬರವನ್ನು ಹಾಕುವುದರಿಂದ ಇಳುವರಿ ಮೇಲೆ ಯಾವುದೇ ರೀತಿಯ ಕೊರತೆ ಆಗ್ಬೋದಾ?
0: ಇವತ್ತು ನಾನು ಸುಮಾರು 1000 ರೈತರಿಗೆ ಮೀಟ್ ಆಗಿದ್ದಾನೆ, ಭೇಟಿ ಆಗಿದ್ದಾನೆ. ಕಬ್ಬು ಎವರೇಜ್ ಆಗಿ 30-35 ಟನ್ ಪರ್ ಏಕರ್ ಪರ್ ಇಯರ್ ಬೆಳೀತಾ ಇದ್ದಾರೆ.
1: ಹೌದು ಸರ್.
0: 35 ಟನ್ ಬೆಳೆದ್ರೆ ನಿಮ್ಗೆ 1,00,000-1,20,000 ರೂಪಾಯಿ ಬರುತ್ತೆ. ಅದರಲ್ಲಿ ನೀವು 50,000-60,000 ರೂಪಾಯಿ ಗೊಬ್ಬರ ಹಾಕಿದ್ದಾರೆ. ಈ ಇಳುವರಿನೇ ಜಾಸ್ತಿ ಆಗ್ತಾ ಇಲ್ಲ.
1: ಹೌದು.
0: ನಾನೇ ಅದನ್ನು ಕಬ್ಬು ನನ್ನ ಹೊಲದಲ್ಲಿ ಈ ವರ್ಷ ಬೆಳೆದಿದ್ದಾನೆ, 80 ಟನ್ ಬೆಳೀತಾ ಇದ್ದಾನೆ. ಒಂದು ಅಂಶ, ಒಂದು ಕಾಳಿನಷ್ಟು ನಾನು ಗೊಬ್ಬರ ಯೂಸ್ ಮಾಡಿಲ್ಲ, ಪೂರ್ಣ ಜೈವಿಕವಾಗಿ ಮಾಡ್ತಾ ಇದ್ದೇನೆ. ಯಾಕೆ ಹೀಗಾಯ್ತು ಡಿಫರೆನ್ಸು? ಅಲ್ಲಿ ಒಂದು ಸ್ಯಾಚುರೇಷನ್ ಅಂತ ಬಂದ್ಬಿಟ್ಟಿದೆ, ಅದು ಗೊಬ್ಬರಕ್ಕೆ ಎಷ್ಟು ಬೇಕು ಅನ್ನೋದು. ಕಾರ್ಬನ್ ಕಂಟೆಂಟ್ ಲಾಸ್ ಆಗ್ಬಿಟ್ಟಿದೆ, ಸಾಯಿಲ್ ಕಾರ್ಬನ್. ಇಂಗಾಲು, ಇಂಗಾಲು ಬೆಳೆಸಿದ್ರೆ ನಿಮ್ಮ ಭೂಮಿ ಫಲವತ್ತಾಗಿ ನೀಡುತ್ತೆ, ಅದರಿಂದ ನಿಮ್ಮ ಬೆಳೆ ಒಳ್ಳೇದು ಬರುತ್ತೆ. ಅದನ್ನು ನಾವು ಸೂಕ್ಷ್ಮವಾಗಿ ಕಂಡುಹಿಡ್ಕೋಬೇಕು. ಇಲ್ಲಾದ್ರೆ ನೀವು ಸಾಯಿಲ್ ಟೆಸ್ಟ್ ಮಾಡಿಸಿ, ಮಣ್ಣಿನ ಪರೀಕ್ಷೆ ಮಾಡಿಸಿ, ಪರೀಕ್ಷೆ ಮಾಡಿ ಇವತ್ತು ಎಷ್ಟಿದೆ ಸಾಯಿಲ್ ಕಾರ್ಬನ್ನು, ಇದನ್ನು ಹಾಕಿದ 3 ತಿಂಗಳಿಗೆ ಎಷ್ಟಾಯಿತು, ಇದು ಹಾಕಿದ 1 ವರ್ಷಕ್ಕೆ ಎಷ್ಟಾಯಿತು, ನಿಮ್ಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
1: ಪ್ರತಿ ವರ್ಷ ಅಪ್ಡೇಟ್ ಆಗ್ತಾ ಇರುತ್ತೆ.
0: ಆಗ್ತಾ ಇರುತ್ತೆ.
1: ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಈ ಜೈವಿಕ ಆಹಾರಕ್ಕೆ ಬೇರೆ ಬೆಲೆ ಏನಾದರೂ ಇದೆಯಾ?
0: ಇದು ಮೂಮೆಂಟ್ ಸ್ಟಾರ್ಟ್ ಆಗಿದೆ. ಇದು ಹೊರದೇಶದಲ್ಲಿ ಪ್ರಾರಂಭ ಆಗಿ 30 ವರ್ಷ ಆಯಿತು. ನೀವು ಇವತ್ತು ನಮ್ಮಲ್ಲಿ ಸಿಗೋದು ಜಾಸ್ತಿ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಅಂತ ಮಾಡ್ತಾ ಇದ್ದಾರೆ. ಆರ್ಗ್ಯಾನಿಕ್ ಬೆಲ್ಲ

0: ನಿಮಗೆ 200 ರೂಪಾಯಿ ಕೆ ಜಿ ಇದೆ.
1: ಹೌದು ಸರ್.
0: ನಾರ್ಮಲ್ ಬೆಲೆ 50 ರೂಪಾಯಿ ಇದೆ.
1: ಹೌದು.
0: ಇದೇ ಥರ ಎಲ್ಲ ಬೆಳೆಗೂ ಬರುತ್ತೆ. ಕ್ವಶನ್ ಆಫ್ ಟೈಮ್. ಇದರಿಂದ ಎರಡು ನಿಮಗೆ ಉಪಯೋಗ ಇದೆ. ಒಂದು, ಬಾಳೆಹಣ್ಣು ಜೈವಿಕವಾಗಿ ಬೆಳೆದ್ರೆ ಅದಕ್ಕೆ 8 ದಿನ ಇಲ್ಲಿ ಹೊರಗಡೆ ಟೇಬಲ್ ಮೇಲೆ ಇಟ್ಟರು ಅಡುಗೆ ಮನೇಲಿ ಇಟ್ಟರು ಕೆಡಲ್ಲ.
1: ಹೌದು.
0: ಅದೇ ನೀವು ಕೆಮಿಕಲ್ ಹಾಕಿ ಬೆಳೆದಿದ್ದರೆ 2 ದಿನದಲ್ಲಿ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
1: ಸರ್, ಅದೇ ಮೊದಲೇ ನಮ್ಮ ಹಿರಿಯರು ಪೂರ್ವಜರು ಯಾವ ರೀತಿ ಬಾಳೆಹಣ್ಣನ್ನು ಹಣ್ಣು ಮಾಡ್ತಾ ಇದ್ರು ಅಂದ್ರೆ ಈ ಹೊನ್ನಾರಿ ತಪ್ಪಲ ಅಂತೇಳಿ ಒಂದು ಸಿಗ್ತಾಯಿತ್ತು. ಆ ಹೊನ್ನಾರಿ ತಪ್ಪಲದಲ್ಲಿ ಅದು ಈ ನಮ್ಮ ಗೋಣಿ ಚೀಲದಲ್ಲಿ ಮುಚ್ಚಿಡ್ತಾ ಇದ್ರು. ಅದು ತಿನ್ನಕ್ಕೆ ರುಚಿಯಾಗಿರ್ತಿತ್ತು ಮತ್ತು ಅದು ಭಾಳ ದಿನಾನು ಬಾಳಿಕೆ ಬರ್ತಾ ಇತ್ತು. ಆದರೆ ಈಗಿನ ಒಂದು ಕೆಮಿಕಲ್ ಅಂದ್ರೆ ಈಗ ಏನು ಬಾಳೆಹಣ್ಣನ್ನು ಕೊಯ್ದು ಯಾವುದೋ ಒಂದು ಕೆಮಿಕಲ್ ಅದಕ್ಕೆ ಒಂದು ನೀರಲ್ಲಿ ಹಾಕಿ ಅದ್ದಿ ಇಟ್ಬಿಡ್ತಾರೆ. ಅವು ಬೆಳಿಗ್ಗೆ ಇಟ್ಟಿರ್ತಾರೆ, ಸಾಯಂಕಾಲ ಹಣ್ಣಾಗಿರುತ್ತೆ. ನಾಳೆ ತಿನ್ನೋದ್ರ ಅಷ್ಟರಲ್ಲಿ ಒಂಥರ ರುಚಿ ಅಂತರೂ ಮೊದಲು ನಮ್ಮ ಪೂರ್ವಜರು ಬೆಳೀತಾ ಇರೋದಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ ಇದೆ ಸರ್.
0: ಇದರಲ್ಲಿ ಎರಡು ಭಾಗದಲ್ಲಿ ಹೇಳ್ತೇನೆ. ಒಂದು, ಕೆಮಿಕಲ್ ಅಂಶ ಎಷ್ಟು ಬರ್ತಾ ಇದೆ ನಮ್ಮ ಹಣ್ಣಲ್ಲಿ, ಬಾಳೆಹಣ್ಣೆ ಇರ್ಬೋದು, ಮಾವಿನ ಹಣ್ಣೆ ಇರ್ಬೋದು, ಸೇಬು ಹಣ್ಣೆ ಇರ್ಬೋದು. ಎರಡನೇದ್ದು ಅದರ ಸೆಲ್ಫ್ ಲೈಫ್ ಎಷ್ಟಿದೆ. ಇವೆರಡೂ ನೋಡಿಕೊಂಡ್ರೆ ನಿಮಗೆ ಒಳ್ಳೆಯದು ಹಣ್ಣು ಬೇಕಾದರೆ ಏನು ಹಣ್ಣು ಆಗೋದಂದ್ರೆ ಏನು, ಅದರಲ್ಲಿ ಒಂದು ದೇವರು ಕೊಟ್ಟದಂತ ಒಂದು ಕೆಮಿಕಲ್ ಇದೆ. ಅದು ಹೀಟ್ ಆದ ತಕ್ಷಣ ತಾನೇ ರಿಲೀಸ್ ಆಗುತ್ತೆ, ಅಂಟು ಅಂತ ಬರುತ್ತೆ. ಅದು ಅದು ರಿಲೀಸ್ ಆದ ತಕ್ಷಣ ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
1: ನ್ಯಾಚುರಲ್ ಆಗಿ ಹಣ್ಣಾಗಿದ್ದೆ ಬೇರೆ,
0: ನ್ಯಾಚುರಲ್ ಆಗಿ ಹಣ್ಣಾಗಬೇಕಾದ್ರೆ ಅದರಲ್ಲೇ ಕೊಟ್ಟಿದ್ದಾನೆ ಶಕ್ತಿ, ಅದರಲ್ಲೇ ಅಡಗಿದೆ. ನೀವು ಚಿಕ್ಕೂನೇ ಇರ್ಬೋದು, ಬಾಳೆಹಣ್ಣೆ ಇರ್ಬೋದು, ಯಾವುದು ಗಿಡದಲ್ಲಿ ಹಣ್ಣಾಗುತ್ತೆ, ಯಾವುದು ಹೊರಗಡೆ ಇಟ್ಟು ಹಣ್ಣು ಮಾಡ್ಬೋದು, ಅದನ್ನ ನಾವು ಹೀಟ್ ಕ್ರಿಯೇಟ್ ಮಾಡ್ತೇವೆ. ಈ ತೊಪ್ಪಲ ಹಾಕೋದ್ರಿಂದ, ಮುಚ್ಚಿಡೋದ್ರಿಂದ ಹೀಟ್ ಕ್ರಿಯೇಟ್ ಆಗುತ್ತೆ, ಆ ಕೆಮಿಕಲ್ ಹೊರಗಡೆ ಬರುತ್ತೆ, ಹಣ್ಣಾಗುತ್ತೆ. ಇದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಒಂದು ಕಾರ್ಬೈಡ್ ಇಡ್ತೀವಿ, 3 ದಿನದಲ್ಲಿ ಹಣ್ಣಾಗ್ಬಿಡುತ್ತೆ. ಅದರಿಂದ ಆ ಕಾರ್ಬೈಡ್ ಕೆಮಿಕಲ್ ನಿಮ್ಮ ಹಣ್ಣಲ್ಲಿ ಬಂದಿರುತ್ತೆ, ಅದು ನಿಮ್ಗೆ ಗೊತ್ತಿಲ್ಲ, ಕಣ್ಣಿಗೆ ಕಾಣಿಸಲ್ಲ. ಅದು ಅದು ಕ್ಯಾನ್ಸರ್ ಏಜೆಂಟು. ಇವತ್ತು ಕ್ಯಾನ್ಸರ್ ರೋಗ ಯಾಕೆ ಜಾಸ್ತಿ ಆಗಿದೆ, ಡಯಾಬಿಟಿಸ್ ಯಾಕೆ ಹೆಚ್ಚಾಗಿದೆ, ಬೇರೆ ರೋಗ ಹೆಚ್ಚಾಗಿದೆ, ನಮ್ಮ ಇಮ್ಯುನಿಟಿ ಯಾಕೆ ಕಡಿಮೆ ಆಗಿದೆ. ನೀವು ಕಂಪೇರ್ ಮಾಡಿ, ಕೋವಿಡ್ ಅಲ್ಲಿ ಏನ್ ಹೇಳಿದ್ರು, ಇಂಡಿಯಾದಲ್ಲಿ 1/2 ಪಾಪ್ಯುಲೇಷನ್ ಹೋಗ್ಬಿಡುತ್ತೆ ಕೋವಿಡ್ ಜಾಸ್ತಿ ಹೋದ್ರೆ ಅಂತ. ಬಟ್ ನಮ್ಕಿಂತ ಡ್ಯಾಮೇಜ್ ಆಗಿದ್ದು US ಅಲ್ಲಿ, ನಮ್ಕಿಂತ ಡ್ಯಾಮೇಜ್ ಆಗಿದ್ದು ವೆಸ್ಟರ್ನ್ ಇಟಲಿಯಲ್ಲಿ. ಯಾಕೆ? ನಮ್ಮಲ್ಲಿ ಇನ್ನೂ ನ್ಯಾಚುರಲ್ ಫುಡ್ ತಿಂತಾ ಇದ್ದಾರೆ ಅಂತೇಳಿ, ನಮ್ಮಲ್ಲಿ ಇಮ್ಯುನಿಟಿ ಪವರ್ ಇದೆ. ಅವ್ರು ಆರ್ಟಿಫಿಷಿಯಲ್ ಫುಡ್ ತಿಂದು ತಿಂದು ಇಮ್ಯುನಿಟಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಇಮ್ಯುನಿಟಿ ಇರಲಾದ ಕೋವಿಡ್ ಜಾಸ್ತಿ ಅಟ್ಯಾಕ್ ಮಾಡಿದೆ. ಇದು ಸೈಂಟಿಫಿಕಲಿ ಪ್ರೂವನ್ ಇದು. ಸೊ ಇಂಡಿಯನ್ಸ್ ಅಲ್ಲಿ ಒಳ್ಳೆ ಗಾಳಿ ಇದೆ, ಒಳ್ಳೆ ಭೂಮಿ ಇದೆ, ನಮ್ಮಲ್ಲಿ ಫ್ರೆಶ್ ವಾಟರ್ ಇದೆ, ಮತ್ತೆ ಎಲ್ಲಾ ಜೀವಗಳು, ಯಾವುದು ಮಣ್ಣು ಸತ್ತಿಲ್ಲ, ನೀರೂ ಸತ್ತಿಲ್ಲ, ಎಲ್ಲಾ ಜೀವಾಂಶಗಳಿದೆ. ಇದನ್ನ ನಾವು ಬಳಕೆಯಿಂದ ನಮಗೆ ಈ ಕೆಮಿಕಲ್ ಹಾಕೋದ್ರಿಂದ ಏನ್ ಡಿಸೀಸ್ ತೋತಾ ಇದ್ದೀವಿ, ಇದನ್ನ ನಾವು ಆಲ್ಟರ್ ಮಾಡಬೇಕಾಗಿದೆ.
1: ಅಂದ್ರೆ ಎಲ್ಲಾ ಬೆಳೆಯನ್ನು ಬೆಳೆಯುವಂತ ವಾತಾವರಣ ನಮ್ಮಲ್ಲಿ
0: ಇದೆ, ತುಂಬಾ ಕಂಡೀಜಿವ್ ವಾತಾವರಣ ಇದೆ. ಅದನ್ನ ನಾವು ಕೆಮಿಕಲ್ ಹಾಕಿ ಹಾಳು ಮಾಡ್ತಾ ಇದ್ದೇವೆ. ಅದಕ್ಕೆ ನಾನು ಹೇಳಿದ್ದು ಇನ್ನೊಂದು, ನಮ್ಮ ರೈತರಿಗೆ ನಮ್ಮ ತೊಪ್ಪಲು ಸಿ ಆಗ್ಬಿಟ್ಟಿದೆ, ಡಯಾಬಿಟಿಕ್ ಆಗಿದೆ ಬೆಳೆ. ಯಾವಾಗ ಅದು ಸಿ ಆಗುತ್ತೆ ಅಲ್ಲಿ ಕೀಟಾಣು ಬರುತ್ತೆ, ಕೀಟಾಣು ಬಂದ ತಕ್ಷಣ ಅದಕ್ಕೆ ಔಷಧ ಹೊಡಿತೀವಿ ನಾವು. ನೀವು ಬೆಳೆನೇ ಯಾಕೆ ಸಿ ಮಾಡ್ತಾ ಇದ್ದೀರಾ, ಅದನ್ನೇ ಒಂದು ಸ್ವಲ್ಪ ಖಾರ ಮಾಡಿಬಿಡಿ, ಹುಳನೇ ಬರಲ್ಲ. ಈ ಜೈವಿಕ ಹಾಕೋದ್ರಿಂದ ಖಾರ ಆಗುತ್ತೆ, ಅವಾಗ ಕೀಟಾಣುಕ್ಕೆ ಅದಕ್ಕೆ ಸೇರಲ್ಲ, ಕೀಟಾಣು ಬರೋದೇ ಇಲ್ಲ. ನೀವು ಬಂದ್ರೂ ಗೋಮೂತ್ರ ಇದೆ, ಹಿಂಗಿದೆ. ಮೊನ್ನೆ ಒಂದು ರಿಸರ್ಚ್ ಮಾಡೋ ಮುಂದೆ ಈ ತಾಮ್ರ ರೋಗ ಅಂತ ಬರುತ್ತೆ ಬೆಳೆಗೆ, ಅಂದರೆ ಎಲೆಗಳು ತಾಮ್ರದ ಈ ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹೋಗಿ ಒಂದು 800 ರೂಪಾಯಿ ಔಷಧ ತೊಗೊಂಡು ಹೊಡಿತಾರೆ ನಮ್ಮವರು. ಏನೂ ಮಾಡಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಇದ್ದ ಆಕಳ ಮಜ್ಜಿಗೆ ತಾಮ್ರ ಪಾತ್ರೆಯಲ್ಲಿ ಇಟ್ಕೊಂಡು ಬೆಳಗ್ಗೆ ಸ್ಪ್ರೇ ಮಾಡಿಬಿಡಿ, ತಾಮ್ರ ರೋಗ ಹೋಗ್ಬಿಡುತ್ತೆ. ಯಾವುದು ಎಲ್ಲ ಜೈವಿಕ ಅಲ್ಲ ಸ್ವಾಮಿ. ಇದರಿಂದ ಒಂದೊಂದು ಮಜ್ಜಿಗೆ ನೀವು ತೋತೀರ ಅದಕ್ಕೂ ಕೊಡ್ತೀರ, ತಾಮ್ರದ ನೀವು ನೀರು ಕುಡಿತೀರ ಅದಕ್ಕೂ ಕೊಡ್ತೀರ. ತಾಮ್ರ ಅಂಶ ಅದರಲ್ಲಿ ಬೇಗ ಬರುತ್ತೆ ಅಂತೇಳಿ ಮಜ್ಜಿಗೆ ಹಾಕೋದು, ಫರ್ಮೆಂಟ್ ಆಗುತ್ತೆ ಅದು, ಅದೇ ಅದಕ್ಕೆ ಔಷಧ.
1: ಸರ್, ಅದೇ ರೀತಿ ಈ ಜೈವಿಕ ಗೊಬ್ಬರ ಭೂಮಿ ಮೇಲೆ ಮತ್ತು ಬೆಳೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್?
0: ಒಂದು, ನಿಮ್ಮ ಇಳುವರಿಯಲ್ಲಿ ಯಾವುದು ಚೇಂಜ್ ಆಗಲ್ಲ. ನೀವು 8 ಚೀಲ ಜೋಳ ಬೆಳೀತಿದ್ರೆ 8 ಚೀಲ ಬರುತ್ತೆ ಮೊದಲೇ ವರ್ಷ, 2ನೇ ವರ್ಷ ಅದು 10ಕ್ಕೆ ಹೋಗುತ್ತೆ, 3ನೇ ವರ್ಷ ಅದು 12ಕ್ಕೆ ಹೋಗುತ್ತೆ.
1: ಅಂದ್ರೆ ಪ್ರತಿ ವರ್ಷ
0: ಹೆಚ್ಚಾಗುತ್ತೆ. ಒಂದು, ಎರಡನೇದ್ದು ನಿಮ್ಮ ಆಹಾರಕ್ಕೆ ಬೇರೆ ಬೆಲೆ ಬರುತ್ತೆ. ಒಂದ್ಸಲ ಅವನಿಗೆ ಗೊತ್ತಾಯ್ತು ಇದು ಒಳ್ಳೆ ಟೇಸ್ಟಿ ಜೋಳ ಇದೆ, ಟೇಸ್ಟಿ ಗೋಧಿ ಇದೆ, ನಿಮ್ಮ ಹತ್ರ 2 ರೂಪಾಯಿ ಜಾಸ್ತಿ ಕೊಟ್ಟು ತೊಗೊಂಡು ಹೋಗ್ತಾನೆ. ನೀವು ಮುಂದೆ ಇಂಟರ್ನ್ಯಾಷನಲ್ ರಫ್ತು ಮಾಡೋದು ಅದು ನೆಕ್ಸ್ಟ್, ಇಲ್ಲೇನೆ ನೀವು ಬೆಲೆ ಡಿರೈವ್ ಮಾಡಬಹುದು.
1: ಅಂದ್ರೆ ಬೆಲೆಯನ್ನ ರೈತರ ನಿರ್ಧಾರ ಮಾಡ್ಬೇಕಂತ
0: ಮಾಡಬಹುದು. ಹೇಳಿದ್ರೆ ನಾನು ಜೈವಿಕವಾಗಿ ಬೆಳೆದಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ 2 ರೂಪಾಯಿ ಜಾಸ್ತಿ ಕೊಟ್ಟು ತೊಗೊಳ್ಳೋರು ಇದ್ದಾರೆ ಇವತ್ತು, ಬೇಕಾಗಿದೆ ಜನಕ್ಕೆ. ಬಟ್ ಜನ ಅದನ್ನ ಮಾಡ್ತಾ ಇಲ್ಲ, ಯಾಕಂದ್ರೆ ನಾವು ಈಸಿ ಮಾರ್ಕ್ ಹುಡುಕ್ತಾ ಇದ್ದೇವೆ. ಇದಕ್ಕೆ ಕಷ್ಟ ಪಡಬೇಕಾಗತ್ತೆ.
1: ಅಂದ್ರೆ ಬೇಗ ಎಷ್ಟು ಬರ್ತೈತಿ ಅಷ್ಟು ಬೇಗ ಹಾಳಾಕತಿ, ಅದ ಎಷ್ಟು ಬೇಗ ಹಾಳಾಕತಿ ಅಂದ್ರೆ ಅಷ್ಟು ನಮ್ಮ ದೇಹದ ಮೇಲೂ ಎಫೆಕ್ಟ್ ಇದೆ ಅಂತ ಹೇಳ್ತಾ ಇದ್ದೀನಿ.
0: 100% 100ಕ್ಕೆ 100 ಇದು ಪ್ರೂವ್.

0: ಆಗಿದೆ.
1: ಹೌದು,
0: ನೀವು ಏನು ಇವತ್ತು ಯೂರಿಯಾ ಹಾಕಿ ನಾಳೆ ಗ್ರೀನ್ ಆಗಿಬಿಡುತ್ತೆ ನಿಮ್ಮ ಹೊಲ, ಬಟ್ ಆ ಯೂರಿಯಾ ಎಷ್ಟು ಡ್ಯಾಮೇಜ್ ಮಾಡುತ್ತೆ ನಮ್ಗೆ ಇವತ್ತು ಗೊತ್ತಾಗಲ್ಲ, ಇನ್ನು 10 ವರ್ಷಕ್ಕೆ ಗೊತ್ತಾಗುತ್ತೆ.
1: ನಮ್ಮ ಮುಂದಿನ ಪೀಳಿಗೆಗೆ ಭೂಮಿನ ಇರಲಾರ್ದಂಗೆ ಮಾಡ್ತೀವಿ ಅಂತ ಹೇಳಿ
0: ಇರಲಾರ್ದಂಗೆ ಮಾಡೋಕ್ಕಿಂತ ಇವತ್ತು ನೀರು ಕುಡಿಯೋಂಗಿಲ್ಲ ಸೊಮ್ಮೆ. ನದಿ ನೀರು ನಾವು ಡೈರೆಕ್ಟ್ ಕುಡಿತಾ ಇದ್ದೀವಿ ಮೊದಲು.
1: ಹೌದು ಸರ್.
0: ಇವತ್ತು ನದಿ ನೀರು ಏನಾಗಿದೆ, ಕಲುಷಿತ ಆಗಿಬಿಟ್ಟಿದೆ. ಎದಕ್ಕೆ ಕಲುಷಿತ ಆಗಿದೆ? ಬರೀ ಇಂಡಸ್ಟ್ರಿಯಿಂದ ಆಗಿಲ್ಲ, ನಮ್ಮ ಹೊಲದಲ್ಲಿ ಹಾಕಿದ ಗೊಬ್ಬರ ಅಂಶ ಅದರಲ್ಲಿ ಹೋಗ್ತಾ ಇದೆ.
1: ಹೌದು,
0: ಅದಕ್ಕೆ ನಾವು ಆರೋ ಪ್ಲಾಂಟ್ ಮಾಡ್ತಾ ಇದ್ದೀವಿ. ಮೊದಲು ಆರೋ ಇರಲಿಲ್ಲ.
1: ಇರಲಿಲ್ಲ ಸರ್. ಹೌದು,
0: 20 ವರ್ಷದಿಂದ ಆರೋ ಇತ್ತ?
1: ಇಲ್ಲ.
0: ಇವತ್ತು ಯಾಕೆ ಆರೋ ಬೇಕಾಗಿದೆ? ನಾವೇ ಕಲುಷಿತ ಮಾಡಿದ್ದೇವೆ. ನೀವು ಜೈವಿಕ ಸ್ಟಾರ್ಟ್ ಮಾಡಿ, ನಿಮ್ಮ ನದಿನೂ ಶುದ್ಧ ಆಗುತ್ತೆ, ನಿಮ್ಮ ನೀರನ್ನು ಶುದ್ಧ ಆಗುತ್ತೆ.
1: ಹೌದು ಸರ್, ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಈಗ ಜೈವಿಕವಾಗಿ ಬೆಳೆದಂಥ ಉತ್ಪನ್ನಗಳನ್ನು ಇರ್ತಾವೆ, ಅಂದರೆ ಈಗ ತಾವು ಬೆಳೀತಾ ಇದ್ದೀರಿ, ಎಷ್ಟೋ ಸಾವಯವ ಕೃಷಿಕರು ಕೂಡ ಈಗ ಬೆಳೀತಾ ಇದ್ದಾರೆ, ಈ ಬೆಳೆಗಳನ್ನು ನಾವು ಹೊರದೇಶಗಳಿಗೆ ರಫ್ತು ಮಾಡ್ಬೋದಾ?
0: ಇದಕ್ಕೆ ಒಂದು ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಅಂತಿದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದ್ದಾರೆ. ಅದು 3 ವರ್ಷ ನಾನು ಯಾವುದು ಕೆಮಿಕಲ್ ಯೂಸ್ ಮಾಡಲಾರ್ದೆ ಭೂಮಿಗೆ ಜೈವಿಕವಾಗಿ ಮಾಡಿದ ತಕ್ಷಣ ಮೊದಲು ಆರ್ಗ್ಯಾನಿಕ್ ಸಾಯಿಲ್ ಟೆಸ್ಟ್ ಮಾಡಿ, ಜೀವಾಂಶಗಳನ್ನು ಟೆಸ್ಟ್ ಮಾಡಿ,

0: ಅಂದ್ರೆ ಈಗ ತಾವು ಬೆಳೀತಾ ಇದ್ದೀರಿ, ಎಷ್ಟೋ ಸಾವಯವ ಕೃಷಿಕರು ಕೂಡ ಈಗ ಬೆಳೀತಾ ಇದ್ದಾರೆ, ಈ ಬೆಳೆಗಳನ್ನು ನಾವು ಹೊರದೇಶಗಳಿಗೆ ರಫ್ತು ಮಾಡ್ಬೋದಾ?
1: ಇದಕ್ಕೆ ಒಂದು ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಅಂತಿದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದ್ದಾರೆ. ಅದ 3 ವರ್ಷ ನಾನು ಯಾವುದು ಕೆಮಿಕಲ್ ಯೂಸ್ ಮಾಡಲಾರ್ದೆ ಭೂಮಿಗೆ ಜೈವಿಕವಾಗಿ ಮಾಡಿದ ತಕ್ಷಣ ಮೊದಲು ಆರ್ಗ್ಯಾನಿಕ್ ಸಾಯಿಲ್ ಟೆಸ್ಟ್ ಮಾಡಿ, ಜೀವಾಂಶಗಳನ್ನು ಟೆಸ್ಟ್ ಮಾಡಿ ಸರ್ಟಿಫಿಕೇಟ್ ಮಾಡ್ತಾರೆ. ಸರ್ಟಿಫಿಕೇಟ್ ಮಾಡಿದ ಮೇಲೆ ಅದರದ್ದು ಬೆಲೆನೇ ಬೇರೆ ಬರುತ್ತೆ. ಅದಕ್ಕೆ 3 ವರ್ಷ ನಿಮ್ಮ ಸೈಕಲ್ ಇದೆ. ಇವತ್ತು ಒಂದು ಸಲನೇ ನಾವು ಮಾಡಲಿಕ್ಕಾಗಲ್ಲ. ಈ ವರ್ಷ ನಾನು ಜೈವಿಕ ಮಾಡಿದ್ದೇನೆ ತೊಗೊಳ್ಳಿ ಅಂತಂದರೆ ತೊಗೊಳ್ಳಲ್ಲ. 3 ವರ್ಷ ಮಾಡಿದ್ಮೇಲೆ ಅದ್ರ ಕೆಮಿಕಲ್ ಫ್ರೀ ಆಗುತ್ತೆ.
0: ಅಂದ್ರೆ ಮಿನಿಮಮ್ 3 ವರ್ಷ ಅಂತ ಮಾಡಲೇಬೇಕು.
1: ಮಾಡಿದರೆ 100% ಇದನ್ನು ರಫ್ತು ಮಾಡ್ಬೋದು. ಮೊನ್ನೆ ನಾನು ನೋಡ್ತಾ ಇದ್ದೆ, ಒಂದು ಸುಮಾರಾಗಿ ನಮ್ಮ ಫುಡ್ದು ಐಟಮ್ಸು ಇಂಗ್ಲೆಂಡ್ಗೆ ಯುರೋಪಿಯನ್ ಕಂಟ್ರೀಸ್ ಕಳಿಸಿದ್ದಾರೆ. ಕಂಟೈನರು ಎಲ್ಲ ರಿಜೆಕ್ಟ್ ಆಗಿದೆ. ಯಾಕೆ ರಿಜೆಕ್ಟ್ ಆಯಿತು? ಎಲ್ಲದರಲ್ಲಿ ಕೆಮಿಕಲ್ ಅಂಶ ಬಂದಿದೆ. ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಫುಡ್ ಕಾರ್ಪೊರೇಷನ್ದವರು ಒಂದು ಟೆಸ್ಟ್ ಮಾಡಿದರು. ಟೆಸ್ಟ್ ಮಾಡಿ ಎಲ್ಲ ಮಾರ್ಕೆಟಲ್ಲಿ ಹೋದರು, ಮಷಿನ್ ತೊಗೊಂಡು ಹೋದರು, ಬದನೆಕಾಯಿ ಮೇಲೆ ಹಿಡಿದ್ರು, 26% ಮರ್ಕ್ಯೂರಿ ಬಂದಿದೆ. ಅದು 0.2 ಇರಬೇಕು. ಈ ಥರ ಎಲ್ಲ ನಮ್ಮ ಕಾಯಿಪಲ್ಯ ಮೇಲೆ ಟೆಸ್ಟ್ ಮಾಡಿದರೆ ಎಲ್ಲದರಲ್ಲಿ 5% ಮೇಲೇ ಇದೆ. ಮರ್ಕ್ಯೂರಿ ಅಂತಂದರೆ ಎಲ್ಲಿಂದ ಬರುತ್ತೆ? ಅದು ನಾವೇನು ಸೋಪು ಶ್ಯಾಂಪೂ ಹೇರ್ ಡೈ ಬಳಸ್ತೀವಲ್ಲ, ಇದು ನೀರಲ್ಲಿ ಹೋಗಿ ಆ ಹೊಲಕ್ಕೆ ಮುಟ್ತಾ ಇದೆ. ಆ ಹೊಲದಿಂದ ಮರ್ಕ್ಯೂರಿ ಜಾಸ್ತಿ ಆಗ್ತಾ ಇದೆ.
0: ಅದನ್ನೇ ನಾವು ಸೇವಿಸ್ತಾ ಇದ್ದೀವಿ.
1: ಇದರಿಂದ ನಮಗೆ ರೋಗ ಬಾಧೆಗಳು ಜಾಸ್ತಿ ಆಗಿದೆ.
0: ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಈ ಎಲ್ಲ ತಾವು ಈ ಸಾಧನೆಗಳನ್ನು ಮಾಡಿದ್ದೀರಿ, ಈ ಸಾಧನೆಗಳನ್ನು ಕಂಡ ತಮಗೆ ಯಾವ್ಯಾವ ಪ್ರಶಸ್ತಿಗಳು ಲಭಿಸಿವೆ ಸರ್?
1: ನಾವು ರೀಸೆಂಟಾಗಿ ಒಂದು ಅಗ್ರಿಟೆಕ್ ಅಂತೇಳಿ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದರು. ಅಲ್ಲಿ ಒನ್ ಆಫ್ ದ ಪ್ಯಾನಲ್ ಮೆಂಬರ್ ಅಂತ ಹೋಗಿ ಅವರೊಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಸುಮಾರು ಕಡೆ ಇದರಿಂದ ರೆಕಗ್ನೈಸೇಷನ್ ಈಗ ಬರ್ತಾ ಇದೆ. ಇದನ್ನು ನಮಗೆ ರೈತರಿಗೆ ಜಾಸ್ತಿ ಮುಟ್ಟಿಸ್ಬೇಕನ್ನೋದು ಒಂದೇ ನಮ್ಮ ವಿಚಾರದಿಂದ ನಾವು ಈ ಉತ್ಪಾದನೆ ಘಟಕ ಮಾಡಿ ಇಲ್ಲೇ ಲ್ಯಾಬೊರೇಟರಿ ಸೆಟ್ ಮಾಡಿ ಅದರಲ್ಲಿ ಪರೀಕ್ಷೆ ಮಾಡಿ ಗುಣಮಟ್ಟ ಸಿದ್ಧಪಡಿಸಿ ನಾವು ಅದನ್ನು ಜನರಿಗೆ ಮುಟ್ಟಿಸುವಂಥ ಒಂದು ಪರಿಕಲ್ಪನೆ. ಬರೀ ಗೋಶಾಲೆ ಮಾಡಿ ಆಕಳ ಸಂರಕ್ಷಣೆ ಅಷ್ಟೇ ಅಲ್ಲ, ನಮ್ಮ ಭೂಮಿನೂ ಸಂರಕ್ಷಣೆ ಆಗಬೇಕಾಗಿದೆ. ಈ ಉದ್ದೇಶದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಸಹಾಯ ಪ್ರಚಾರ ಜನಕ್ಕೆ ಮೋಟಿವೇಶನ್ ಆದರೆ ಜಾಸ್ತಿ ಜನ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಕ್ವಾಲಿಟಿ ನನಗೆ ಅಂತ ಅನ್ನೋ ಪ್ರಶ್ನೆ ಇದೆ. ಯಾರು ಹೇಳ್ತಾರೆ ಇದು ಅದೇ ಅಂತ ಅಂದರೆ ನಾವೇ ಇವತ್ತು ಪಲ್ಯ ತೊಗೋಬೇಕಾದ್ರೆ ನಾನು ಜೈವಿಕವಾಗಿ ಬೆಳೆದಿದ್ದೇನೆ ಅಂತಂದರೆ ಅದಕ್ಕೆ ಜಾಸ್ತಿ ಬೆಲೆ ಕೊಡಲಿಕ್ಕೆ ನಾನೇ ಒಪ್ಪಲ್ಲ. ಯಾಕೆ ಕನ್ಫರ್ಮೇಷನ್ ಇಲ್ಲ ನಮ್ಮಲ್ಲಿ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಬನ್ನಿ ಯಲಗೂರು ಗೋಶಾಲಕ್ಕೆ, ಆಕಳುಗಳು ನೋಡಿ, ನಾವು ಮಾಡೋ ವಿಧಾನ ನೋಡಿ, ಅದರಿಂದ ನೀವೇ ತೊಗೊಂಡು. ಈ ಸುಮಾರಾಗಿ 100 ರೈತರು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ದಿನ ಒಬ್ಬರು ಇಬ್ಬರು ನನಗೆ ಫೋನ್ ಮಾಡಿ ಕೇಳ್ತಾರೆ ಯಾವ ಥರ ಇದನ್ನು ಬ್ರಾಡ್ಕಾಸ್ಟ್ ಮಾಡಬೇಕು. ಬರೀ ಗೊಬ್ಬರ ತೊಗೊಂಡು ಹೋಗೋದಲ್ಲ, ಎಷ್ಟು ಹಾಕಬೇಕು.
0: ಹೌದು ಸರ್,
1: ಇವನ್ನೆಲ್ಲ ಒಂದು ಕಲ್ಪನೆ ನಾವು ಕೊಡಬೇಕಾಗಿದೆ ರೈತರಿಗೆ. ಇದು ಅವೇರ್ನೆಸ್.
0: ಹೌದು ಸರ್,
1: ಇದನ್ನು ಪರಿಚಯ ಮಾಡಿಕೊಡ್ಬೇಕು, ಇಷ್ಟು ಹಾಕಿದರೆ ಹೀಗಾಗುತ್ತೆ ಅಂತ. ಸುಮಾರು ಜನ ಇವತ್ತು ಮೋಟಿವೇಟ್ ಆಗಿ ಮಾಡಬೇಕು. ಯಾಕಂದರೆ ಅವರು ಈ ಕೆಮಿಕಲ್ ಹಾಕಿ ಬೆಳೆದ್ರಿಂದ ಸುಖಶಾಂತಿ ಕಳ್ಕೊಂಡ್ಬಿಟ್ಟಿದ್ದಾರೆ ರೈತರು.
0: ಹೌದು ಸರ್,
1: ಈ ಸುಖಶಾಂತಿ ಮರುಪಡಿಬೇಕಾದ್ರೆ ನಾವು ಇದಕ್ಕೆ ಬರಬೇಕಾಗಿದೆ. ಈ ದೇಶದಲ್ಲಿ ಯಾರಿಗಾದರೂ ರೈತರಿಗೆ ಏನಾದರೂ ಸಮಸ್ಯೆ ಇದ್ದರೂ ನನಗೆ ಸಂಪರ್ಕ ಮಾಡ್ಬೋದು. ನಾನು ನಂಬರು ಹೇಳ್ತೀನಿ ಇಲ್ಲೇ, 944-81-909-33. ನಾನು ಇರೋದು ಬಿಜಾಪುರಲ್ಲಿ, ವಾರಕ್ಕೊಂದ್ಸಲ ನಾನು ಯಲಗೂರಲ್ಲೇ ಸಿಗ್ತೇನೆ. ನಿಮಗೆ ಬೆಳೆಯ ಸಲುವಾಗಿ ಅಥವಾ ಗೊಬ್ಬರ ಮಾಹಿತಿ ಏನಾದರೂ ಬೇಕಾದರೆ ಯಾವಾಗ ಬೇಕಾದರೂ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅದರ ವಿಸ್ತಾರವಾಗಿ ನಿಮಗೆ ತಿಳಿಸಿಕೊಡುವಂಥ ಒಂದು ದಿಶೆಯಲ್ಲಿ ಹೊರಟಿದ್ದೇವೆ. ಅದಕ್ಕೆ ಆಕಾಶವಾಣಿಯವರು ಇದಕ್ಕೆ ಕೈಗೂಡಿಸಿ ಜಾಸ್ತಿ ಜನಕ್ಕೆ ಇದು ಇನ್ಫಾರ್ಮೇಷನ್ ಫ್ಲೋ ಆದರೆ ಇಲ್ಲಿ ಸಿಗುತ್ತೆ, ಕನ್ಫರ್ಮ್ ಆಗಿ ಸಿಕ್ಕರೆ ಜನ ಬರ್ತಾರೆ, ಜಾಸ್ತಿ ನಮ್ಮ ಭೂಮಿ ಉಳಿಯುತ್ತೆ, ಭೂಮಿ ತಾಯಿ ಉಳಿಸಿದರೆ ನಾವು ಉಳಿತೀವಿ.
0: ಆತ್ಮೇರಿ, ಅಜಿತ್ ಕುಲಕರ್ಣಿ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9448190933 ಈ ನಂಬರ್ಗೆ ಕರೆ ಮಾಡಿ ಅಜಿತ್ ಕುಲಕರ್ಣಿ ಅವರಿಂದ ಈ ಜೈವಿಕ ಗೊಬ್ಬರದ ಕುರಿತು ತಾವು ಮಾಹಿತಿಯನ್ನು ಪಡ್ಕೋಬಹುದು ಅಂತ ಹೇಳ್ತಾ, ಅಜಿತ್ ಕುಲಕರ್ಣಿ ಅವರೇ, ಇಲ್ಲಿ ತನಕ ಈ ಜೈವಿಕ ಗೊಬ್ಬರಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಯಲಗೂರು ಗ್ರಾಮದ ಹಿರಿಯ ರೈತರಾದ ಅಜಿತ್ ಕುಲಕರ್ಣಿ ಅವರೊಂದಿಗೆ ಗೋಶಾಲೆ ಮತ್ತು ಜೈವಿಕ ಗೊಬ್ಬರದ ಉತ್ಪಾದನೆಯ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ.

ಸಂದರ್ಶಿಸಿದವರು ಸಿದ್ದರಾಯ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ತದನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
3: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳಂನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ನಿಯೋಗ ಮಟ್ಟದ ಮಾತುಕತೆಗಳನ್ನು ನಡೆಸಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ಜಂಟಿ ಘೋಷಣೆಗೆ ಉಭಯ ನಾಯಕರು ಸಹಿ ಹಾಕಿದರು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟಗಳು ಬದ್ಧವಾಗಿವೆ ಎಂದು ಹೇಳಿದರು. ಇದೇ ವೇಳೆ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಶುದ್ಧ ಇಂಧನ ಉದ್ದೇಶಗಳಿಗೆ ಪ್ರಮುಖ ಬಲವನ್ನು ತುಂಬಲಿದೆ. ಇದು ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಜಂಟಿಯಾಗಿ ಗುಜರಾತ್ನಲ್ಲಿ ರೂಫ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಲಿವೆ. ಇನ್ನೊಂದೆಡೆ ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯ ತನ್ನ ಕ್ಯಾಂಪಸ್ಗಳನ್ನು ಬೆಂಗಳೂರು ಮತ್ತು ಗುರುಗ್ರಾಮ್ಗೆ ವಿಸ್ತರಿಸಿದೆ. 21ನೇ ಶತಮಾನದ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ ಸಮುದಾಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಇಂದಿನ ಭಾರತ ಹೆಚ್ಚಿನದನ್ನು ಸಾಧಿಸುವುದರಲ್ಲಿ ನಂಬಿಕೆ ಹೊಂದಿರುವ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಹೊಂದಿರುವ ಅಹಮದಾಬಾದ್ ಮತ್ತು ಐಕಾನಿಕ್ ಕ್ರಿಕೆಟ್ ಮೈದಾನಕ್ಕೆ ಹೆಸರುವಾಸಿಯಾದ ಮೆಲ್ಬೋರ್ನ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಸಂಕೇತಿಸುತ್ತದೆ ಎಂದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್, ಎರಡೂ ದೇಶಗಳ ಜನರ ಉತ್ಸಾಹ ಮತ್ತು ಚೈತನ್ಯವು ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಸಕಾರಾತ್ಮಕತೆ ಮತ್ತು ಭರವಸೆಯನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು. ದೇಶದಲ್ಲಿ ಶುದ್ಧ ಇಂಧನ ಪರಿವರ್ತನೆ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಿದ್ದು, ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ. ಕಳೆದ ವರ್ಷ ಜೂನ್ನಲ್ಲಿ 242 ಗಿಗಾವ್ಯಾಟ್ನಷ್ಟಿದ್ದ ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ ಇದೀಗ 297 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಸೌರಶಕ್ತಿ ಸಾಮರ್ಥ್ಯದಲ್ಲಿ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲು ದಾಖಲಿಸಲಾಗಿದೆ. ಪವನಶಕ್ತಿಯ ಸಾಮರ್ಥ್ಯದಲ್ಲೂ ಗಣನೀಯ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ ಶುದ್ಧ ಇಂಧನ ಪರಿವರ್ತನೆ ಅಭೂತಪೂರ್ವ ವೇಗ ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂಧನ ವಲಯದಲ್ಲಿ ಆತ್ಮನಿರ್ಭರವಾಗುವತ್ತ ಹೆಜ್ಜೆ ಹಾಕಿದೆ. ಮುಂದಿನ ಪೀಳಿಗೆಗೆ ಹಸಿರು, ಸುಸ್ಥಿರ ಹಾಗೂ ಸುಭದ್ರ ಭಾರತ ನಿರ್ಮಾಣಕ್ಕೆ ಇದು ಪೂರಕವಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಟಿವಿಗಳಂತಹ ವಿದ್ಯುನ್ಮಾನ ಸಾಧನಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಡಿಸ್ಪ್ಲೇ ಅಸೆಂಬ್ಲಿ, ಲಿಥಿಯಂ ಅಯಾನ್ ಸೆಲ್ ಮತ್ತು ಇಂಡಕ್ಟರ್ ಕಾಯಿಲ್ ಮಾಡ್ಯೂಲ್ ತಯಾರಿಕೆಯಲ್ಲಿ ಬಳಸುವ ಸರಕುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ವಿದ್ಯುನ್ಮಾನ ಸಾಧನಗಳಲ್ಲಿ ಬಳಸುವ ಈ ಮೂರು ಪ್ರಮುಖ ಘಟಕಗಳ ತಯಾರಿಕೆಗೆ ಅಗತ್ಯವಾದ ವಸ್ತುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿಗೆ ಸಂಬಂಧಿಸಿದ ಸಿದಂತೆ ಹಣಕಾಸು ಸಚಿವಾಲಯ 3 ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದೆ. ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆಯಡಿ ದೇಶೀಯ ವಿದ್ಯುನ್ಮಾನ ಉತ್ಪಾದನೆಯನ್ನು ಉತ್ತೇಜಿಸುವ

0: ಸರ್ಕಾರದ ನೀತಿಗೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಇಂದು ಕೇರಳಂನ ಕೊಚ್ಚಿಯಲ್ಲಿ ಸಂಪನ್ನವಾಯಿತು. ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ, ಬ್ರಿಕ್ಸ್ ಸದಸ್ಯರು ಮಹಿಳಾ ಅಭಿವೃದ್ದಿಗೆ ಸಂಬಂಧಿಸಿದ ಅನೇಕ ಕಾಳಜಿಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದು ಸದಸ್ಯ ರಾಷ್ಟಗಳ ನಡುವೆ ಸಂವಾದ ಬೆಳೆಸುವಲ್ಲಿ ಮತ್ತು ಸಹಕಾರ ಬಲಪಡಿಸುವಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ವೇದಿಕೆಗಳ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಭಾರತ ಮತ್ತು ಅಫ್ಘಾನಿಸ್ತಾನ ಇಂದು ಮಾನವೀಯ ನೆರವು, ಅಭಿವೃದ್ದಿ, ಸಹಭಾಗಿತ್ವ, ಆಹಾರ ಭದ್ರತೆ, ಆರೋಗ್ಯ ಸೇವೆ, ಸಾಮರ್ಥ್ಯ ವೃದ್ಧಿ, ಶಿಕ್ಷಣ, ಕ್ರೀಡೆ, ವ್ಯಾಪಾರ, ವೀಸಾ ಹಾಗೂ ಸಂಪರ್ಕ ವ್ಯವಸ್ಥೆ ಸೇರಿದಂತೆ ಉಭಯ ದೇಶಗಳ ನಡುವಿನ ಸಮಗ್ರ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಪರಿಶೀಲನೆ ನಡೆಸಿವೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಸಮಿತಿಯ 4ನೇ ಸುತ್ತಿನ ಸಭೆಯು ಇಂದು ನವದೆಹಲಿಯಲ್ಲಿ ನಡೆಯಿತು. ಕಾರ್ಯತಂತ್ರದ ಕ್ಷೇತ್ರಗಳಿಗೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆ ಕುರಿತು ನೀತಿ ಆಯೋಗ ಪಾಲುದಾರರ ಸಮಾಲೋಚನಾ ಸಭೆಯನ್ನು ನವದೆಹಲಿಯಲ್ಲಿಂದು ಆಯೋಜಿಸಿತ್ತು. ಸಭೆಯಲ್ಲಿ ಸರ್ಕಾರ, ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ವಲಯ ಹಾಗೂ ಕೈಗಾರಿಕಾ ಕ್ಷೇತ್ರದ ತಜ್ಞರು ಭಾಗವಹಿಸಿ ಕಾರ್ಯತಂತ್ರದ ಹಾಗೂ ಉದಯೋನ್ಮುಖ ಕ್ಷೇತ್ರಗಳಿಗೆ ಭಾರತಕ್ಕೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತಕ್ಕೆ ಎಲ್ಪಿಜಿ ಸಾಗಿಸುತ್ತಿದ್ದ ಟ್ಯಾಂಕರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಸಂಬಂಧ ಪ್ರಸಾರವಾಗುತ್ತಿರುವ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ಚಿತ್ರವು ಹಳೆಯದಾಗಿದ್ದು, ಕಳೆದ ವರ್ಷ ಯೆಮೆನ್ನ ಎಡನ್ ಕರಾವಳಿ ಸಮೀಪ ಸ್ಫೋಟದ ನಂತರ ಕ್ಯಾಮರೂನ್ ಧ್ವಜ ಹೊಂದಿದ್ದ ಎಂವಿ ಫಾಲ್ಕನ್ ಎಲ್ಪಿಜಿ ಟ್ಯಾಂಕರ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದೆ ಎಂದು ಪಿಐಬಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಪ್ರದೇಶಗಳಿಗೆ ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಭೇಟಿ ನೀಡಿ ಪ್ರಸ್ತುತ ಭದ್ರತಾ ಪರಿಸ್ಥಿತಿ, ಕಾರ್ಯಾಚರಣಾ ಸನ್ನದ್ದತೆ ಹಾಗೂ ಯೋಧರ ಯುದ್ದ ಸಿದ್ದತೆಯ ಪರಿಶೀಲನೆ ನಡೆಸಿದರು. ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಪೂಂಚ್ನ ಪ್ರದೇಶಗಳಿಗೆ ಅವರ ಮೊದಲ ಬಾರಿಗೆ ಭೇಟಿ ಇದಾಗಿದೆ. ಈ ವೇಳೆ ಅವರು ಸೇನಾ ಘಟಕಗಳ ಕಾರ್ಯಾಚರಣಾ ಸನ್ನದ್ದತೆ ಕುರಿತು ಹಿರಿಯ ಸೇನಾ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಸಂಸ್ಥಾಪನಾ ದಿನ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ನಾಯಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ್ದಾರೆ. ಬೋಸ್ಟನ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಜರ್ಲೆಂಡ್ ತಂಡದ ವಿರುದ್ದ ಸೆಣಸಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:00 ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್

0: ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:45. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಶಾಂತಿ ನಿವಾಸ ಚಿತ್ರದ ಗೀತೆ.

0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.

0: ಲೇಲೆ
1: ಏನ್ರಿ?
0: ಒಂದ್ ಮಾತು
1: ಹೇಳಿ.
0: ಕೇಳಿದ್ರೆ ಕೇಳ್ತೀಯ?
1: ನಿಮ್ ಮಾತು ಯಾವ ಕೇಳಿಲ್ಲ.
0: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ.
0: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚಿದ ಮೇಲೆ.
1: ಏನ್ರಿ ಇದು ಇಷ್ಟತ್ನಲ್ಲಿ?
0: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ.
1: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ.

ಆತ್ಮೀಯ ಸ್ನೇಹಿತರೇ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ ಸರಿಯಾಗಿ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ.

0: ಬರ್ತೀಯೇನು ನನ್ ಜೊತೆ?
1: ಇಲ್ಲ ಇಲ್ಲ, ನಾನು ಬದುಕಬೇಕು.
2: ಅದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದೆ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ.
0: ಇಲ್ಲಾಂದ್ರೆ ನನಗ್ ಕಂಪನಿ ಕೊಡ್ರಿ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ಸ್ನೇಹಿತರೆ, ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 8:30. ಇನ್ನು ಮುಂದೆ ಕೇಳಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.

ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿವ್ರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ರೂಪಾರಾವ್ ಹಾಗೂ ದೀಪಾರಾವ್ ಅವರ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಮುಂದಿನ ಗೀತೆ ಪೂತಿ ನರಸಿಂಹಾಚಾರ್ ಅವರ ರಚನೆ, ಘಳಿಗೆ ಘಳಿಗೆಗೂ ಹೊಸ ಹೊಸ ರೀತಿಗೆ.

ಇದುವರೆಗೆ ದೀಪಾರಾವ್ ಹಾಗೂ ರೂಪಾರಾವ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ನಾಟಕ ಭವತಿ ಭಿಕ್ಷಾಂದೇಹಿ ಇದೀಗ ಆರಂಭವಾಗುವುದು.

ಇಂದಿನ ಕಥಾನಾಟಕ ಭವತಿ ಭಿಕ್ಷಾಂಬೇಹಿ. ಮೂಲಕಥೆ ಆನಂದ. ಬಾನುಲಿ ರೂಪ HS ಪಾರ್ವತಿ.

0: ತಂದೆ ರೀ, ಯಾಕ್ರಿ ತುಂಬಾ ಸುಸ್ತಾಗಿದ್ದೀರಾ? ಆಫೀಸ್ನಲ್ಲಿ ಕೆಲಸ ಜಾಸ್ತಿನಾ?
1: ಕೆಲಸ ಜಾಸ್ತಿ ಅಂತ ಅಲ್ಲ, ಹೊರಗಡೆ ತುಂಬಾ ಬಿಸಿಲು. ನೀರು ಕೊಡು, ಕುಡಿದ್ರೆ ಸರಿ ಹೋಗುತ್ತೆ.
0: ತಗೊಳ್ಳಿ ನೀರು. ಹಾ ತಾಳಿ, ತಣ್ಣಿಗೆ ಒಂದು ಲೋಟ ಪಾನಕಾನೆ ಮಾಡ್ಕೊಂಡು ತರ್ತೀನಿ.
2: ಭವತಿ ಭಿಕ್ಷಾಂ ದೇಹಿ.
0: ಇವತ್ತು ಹೋಗ್ ಬಾಪ.
2: ಭವತಿ ಭಿಕ್ಷಾಂ ದೇಹಿ.
0: ಅಯ್ಯೋ ಕೈಯಲ್ಲಿ ಕೆಲಸ ಇದೆ, ಒಂದಿನ ಹೋಗು ಅಂದ್ರೆ ಹೋಗ್ಬಾರ್ದೇನೋ?
1: ಸೀತಾ, ಏನ್ ಮಾಡ್ತಿದ್ಯಾ?
0: ಪಾನಕ ಮಾಡ್ತಿದ್ದೀನಿ.
1: ಅದನ್ನ ಅಲ್ಲಿಡು, ಎದ್ದು ಹೋಗಿ ಮೊದ್ಲು ಆ ಹುಡುಗಂಗೆ ಅನ್ನ ಹಾಕ್ಬಾ, ನಾನೇ ಪಾನಕ ಮಾಡ್ಕೊಳ್ತೀನಿ.
0: ಇಷ್ಟ ಹೊತ್ತಿಗೆ ಅವನ್ ಹೊರಟೋಗಿರ್ತಾನೋ ಏನೋ?
1: ಹೋಗ್ ನೋಡು, ಮಗ್ಗಲ ಮನೆಗೆ ಹೋಗಿದ್ರೆ ಕರಿ.
0: ಓ ನಿಂತಿದೇನೋ ಹುಡುಗ ನೀನಿನ್ನು. ತಾಳು, ಅನ್ನ ಹುಳಿ ತರ್ತೀನಿ.
1: ನಿನ್ ಹೆಸರೇನಪ್ಪ?
2: ಶಿವು.
0: ತಗೊಳಪ್ಪ. ಏನು ಅಂದ್ರೆ ಪಾನಕ ತಗೊಳ್ಳಿ.
1: ಸೀತಾ.
0: ಏನು ಅಂದ್ರೆ?
1: ಸೀತಾ, ನಿಂಗೆ ಆ ಹುಡುಗನ ಮೇಲೆ ಸಿಟ್ಟು ಬಂತೇನೆ?
0: ಹಾಗೇನು ಇಲ್ಲ, ನೀವು ಆಯಾಸ ಪಟ್ಕೊಂಡು ಬಂದಿದ್ರಲ್ಲ, ನಿಮ್ಗೆ ಅಂತ ಪಾನಕ ಮಾಡ್ತಿರುವಾಗ ಅವನ್ ಬಂದ, ಅದಕ್ಕೆ ಹೋಗು ಅಂದೆ ಅಷ್ಟೆ.
1: ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬಾರ್ದು.
0: ಇದೇನ್ರಿ ನನ್ನ ಹತ್ರನೂ ದಾಕ್ಷಿಣ್ಯನ?
1: ಹಾಗಲ್ಲ, ನಿನ್ನಲ್ಲಿ ತಪ್ಪು ಹುಡುಕ್ತೆ ಅಂತ ಅಂದ್ಕೋಬಾರ್ದಲ್ಲ.
0: ಅದೇನೋ ನೀವ್ ನೇರವಾಗಿ ಹೇಳ್ಬಾರ್ದೇನ್ರಿ.
1: ಸೀತಾ, ಇನ್ಮೇಲೆ ಭಿಕ್ಷಾ ಅನ್ನಕ್ಕೆ ಅಂತ ಬಂದ ಹುಡುಗರನ್ನ ಬರೀ ಕೈಲಿ ಕಳಿಸ್ಬೇಡ ಕಣೆ. ಪಾಪ ಆ ಹುಡುಗರು ಓದಬೇಕು ಅನ್ನೋ ಆಸೆಯಿಂದ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ತಾಯಿ ತಂದೆಗಳನ್ನ ಬಿಟ್ಟು ಯಾವ್ಯಾವುದೋ ಊರಿಂದ ಬಂದಿರ್ತಾರೆ, ಉಡೋಕಿಲ್ಲ ಉಣ್ಣೋಕಿಲ್ಲ ಅನ್ನೋ ಸ್ಥಿತಿಲಿರ್ತಾರೆ. ಅಂಥವ್ರಿಗೆ ನಮ್ಮಂಥವ್ರೇ ತಾಯಿ ತಂದೆ ಎಲ್ಲ. ಇನ್ಮೇಲೆ ನನಗೋಸ್ಕರನಾದರೂ ಅಂಥ ಬಡಪಾಯಿಗಳನ್ನ ಬರಿಗೈಲಿ ಹೋಗು ಅನ್ಬೇಡ ಸೀತಾ.
0: ತಪ್ಪಾಯ್ತು ಕಣ್ರಿ.
1: ತಪ್ಪು ಅಂತ ಅಲ್ಲ, ಆದರೆ ನಿನಗೂ ನನ್ನ ವಿಚಾರ ಎಲ್ಲ ಗೊತ್ತಲ್ಲ. ಇವತ್ತು ನಾನು ಒಳ್ಳೆ ಕೆಲಸದಲ್ಲಿ ಇರಬಹುದು, ನಾಲ್ಕು ಕಾಸು ಸಂಪಾದಿಸ್ತಿರ್ಬಹುದು. ನಿಮ್ಮ ತಂದೆ ತಾಯಿಗಳ ಗುರುತು ಆಗೋಕ್ಕೆ ಮುಂಚೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ? ಅವರು ನನ್ನ ಪಾಲನ್ ತಂದೆ ತಾಯಿರಾಗಿ ನನಗೆಷ್ಟೋ ವಿಧದಲ್ಲಿ ಸಹಾಯ ಮಾಡಿದ್ರು. ಅವರಿಂದಾಗಿ ನಾನೂ ಒಬ್ಬ ಮನುಷ್ಯ ಆದೆ. ನಾನು ನಿಮ್ಮ ಮನೆಗೆ ಮೊದಲು ಬಂದದ್ದು ಭಿಕ್ಷಾ ಅನ್ನದ ಹುಡುಗನಾಗೆ, ನಿನಗೂ ಜ್ಞಾಪಕ ಇರಬೇಕಲ್ಲ. ಭವತಿ ಭಿಕ್ಷಾಂ ದೇಹಿ. ಭಿಕ್ಷಾ ಅನ್ನ ತಾಯಿ.
0: ಮುಂದೆ ಹೋಗ್ ಬಾಪ್ಪ.
1: ಇವತ್ತು ಎಲ್ಲೂ ಅನ್ನ ಸಿಕ್ಲಿಲ್ಲ ತಾಯಿ.
0: ಅಯ್ಯೋ, ಇವತ್ತು ಯಾಕೋ ನಮ್ಮನೇನಲ್ಲೂ ಅಡಿಗೆ ಎಲ್ಲ ಮುಗ್ದೋಗಿದೆಯಲ್ಲಪ್ಪ. ಮಧ್ಯಾಹ್ನ ಮಾಡಿರೋದ ಅನ್ನ ಸ್ವಲ್ಪ ಮಿಕ್ಕಿರಬಹುದು, ಅದನ್ನೇ ಹಾಕ್ಲೇನಪ್ಪ?
1: ಹಾಕಿಮ್ಮ.
0: ಅಯ್ಯೋ ಸ್ವಲ್ಪ ಮೆತ್ತಗಿರೋ ಹಾಕಿದ್ಯಲ್ಲಪ್ಪ, ಹಸಿದನ್ನ ಹಾಕಿದ್ರು ಅಂತ ಬೇಜಾರು ಪಟ್ಕೋಬೇಡ. ತಿನ್ನೋಕಾಗದಿದ್ರೆ ಎಸ್ದು ಬಿಡು.
1: ಹಾಕಿಮ್ಮ, ಭಿಕ್ಷಾ ಅನ್ನದ ಹುಡುಗರು ಅದೆಲ್ಲ ನೋಡೋಕಾಗುತ್ತೆ, ನನಗೆಲ್ಲ ಅಭ್ಯಾಸ ಆಗಿದೆ. ಉಪವಾಸಕ್ಕಿಂತ ವಾಸಿ ಅಲ್ವೇನಮ್ಮ?
0: ಉಪವಾಸ ಯಾಕಪ್ಪ?
1: ಪ್ರತಿದಿನ ಹೊಟ್ಟೆ ತುಂಬುವಷ್ಟು ಅನ್ನ ಸಿಕ್ಬೇಕಲ್ಲಮ್ಮ.
0: ಯಾಕಪ್ಪ, ನಿನ್ಗೆ ತಂದೆ ತಾಯಿ ಯಾರು ಇಲ್ವೇ?
1: ಇದಾರಮ್ಮ, ಹಳ್ಳಿಲಿದ್ದಾರೆ. ತೀರಾ ಬಡತನ, ನನಗೆ ಓದೋ ಹುಚ್ಚು, ಅದಕ್ಕೆ ಪಟ್ಟಣಕ್ಕೆ ಬಂದೆ.
0: ಯಾವ ಕ್ಲಾಸ್ನಲ್ಲಿ ಓದ್ತಿದ್ಯಪ್ಪ?
1: ಎಂಟ್ರೆನ್ಸ್ ಕಟ್ಬೇಕಮ್ಮ.
0: ಅಯ್ಯೋ ಮಗು, ಹೀಗ್ ಭಿಕ್ಷಾನ್ನ ಮಾಡ್ಕೊಂಡು ಓದೋದು ಕಷ್ಟ ಅಲ್ವೇನಪ್ಪ?
1: ಏನ್ ಮಾಡೋದಮ್ಮ, ನನಗಾದ್ರೂ ವಾಸಿ. ಜೋಳಿಗೆ ಹಾಕೊಂಡು ಹೋದ್ರೆ ಭಿಕ್ಷಾನ್ನದ ಹುಡುಗ ಅಂತ ನಾಲ್ಕು ಜನ ಅನ್ನ ಹಾಕ್ತಾರೆ. ಅದೂ ಮಾಡ್ಲಾರ್ದೆ ಬೀದಿಲಿ ನರಳತಾ ಬಿದ್ದಿರೋ ಭಿಕ್ಷುಕರು ಎಷ್ಟು ಜನ ಇದ್ದಾರೆ, ಅವ್ರ ಗತಿ?
3: ಏನೇ ಅದು, ಯಾಕೆ ಸುಮ್ಮನಾಗ್ಬಿಟ್ಟೆ? ಅಪರೂಪಕ್ಕೆ ಏನೋ ಯೋಚನೆ ಮಾಡ್ತಿರೋ ಆಗಿದೆ.
0: ಪಾಪ ರೀ, ಮಾಧುಗೆ ತುಂಬಾ ಕಷ್ಟ ರೀ. ನಾಲ್ಕು ಮನೆ ಭಿಕ್ಷಾನ್ನ ತಿನ್ಕೊಂಡು ಕಾಲೇಜ್ಗೆ ಹೋಗ್ಬೇಕು, ರಾತ್ರಿ ಹರಳೆಣ್ಣೆ ದೀಪ ಇಟ್ಕೊಂಡು ಓದ್ಬೇಕಂತೆ. ಪಾಪ, ಬಟ್ಟೆ ಪುಸ್ತಕ ಎಲ್ಲ ಹೇಗ್ ಹೊಂದಿಸ್ಕೊಳ್ತಾನೋ.
3: ಆದ್ರೆ ನಾನ್ ತಾನೇ ಏನ್ ಮಾಡ್ಲಿ ಹೇಳು, ನಾನು ನನ್ನ ಕೈಲಾದ ಸಹಾಯನೆಲ್ಲ ಮಾಡ್ತಿದ್ದೀನಿ. ಯಾವುದೋ ಎರಡು ಮೂರು ಪುಸ್ತಕ

0: ಅದಕ್ಕೆ ಬೇಕಾಗಿದೆ ಅಂತ ತಿಳಿತು. ತೆಗೆಸಿಕೊಟ್ಟೆ, ಒಂದೆರಡು ಬಟ್ಟೆನೂ ಹೊಲಿಸಿದೆ.
1: ಅಲ್ಲ ರೀ, ಅವನು ಓದ್ ಮುಗಿಯೋವರೆಗೂ ನಮ್ಮಲ್ಲೇ ಇರು ಅಂತ ಹೇಳ್ಬಾರ್ದ?
0: ಅದು ಹೇಳಿದೆ ಮಾರೈತಿ, ಆದ್ರೆ ಅವನು ಒಪ್ಪಲಿಲ್ಲ.
1: ಯಾಕಂತೆ?
0: ಹುಡುಗ ದಾಕ್ಷಿಣ್ಯ ಪರ, ತುಂಬಾ ಅಭಿಮಾನಿ. ನಿಮ್ಮಿಂದ ಈಗಾಗಲೇ ಬೇಕಾದಷ್ಟು ಉಪಕಾರ ಆಗಿದೆ, ಇನ್ನು ಹೆಚ್ಚು ತೊಂದರೆ ಕೊಡ್ಲಾರಿ ಅಂತಾನೆ.
1: ತೊಂದರೆ ಏನಂತೆ, ಮೂರು ಜನಕ್ಕೆ ಅಡುಗೆ ಮಾಡೋಳಿಗೆ ಇನ್ನೊಬ್ಬರಿಗೆ ಅಡುಗೆ ಮಾಡೋದು ಕಷ್ಟನಾ?
0: ನಿನ್ನ ಧಾರಾಳ ಬುದ್ಧಿ ನನಗೆ ಗೊತ್ತು ಕಣೆ, ಆದರೆ ಅವನು ಒಪ್ತಾ ಇಲ್ವಲ್ಲ.
1: ಪಾಪ ರೀ, ತಂದೆ ತಾಯಿ ತುಂಬ ಬಡವರಂತೆ.
0: ಹೌದು, ಮೊನ್ನೆ ಊರಿಗೆ ಕಳಿಸ್ಕೊಡು ಅಂತ ಹೇಳಿ ಬಲವಂತವಾಗಿ ಅವನಿಗೆ ಸ್ವಲ್ಪ ಹಣ ಕೊಟ್ಟೆ.
1: ಸರಿ ಬಿಡಿ, ನಮ್ಮ ಕೈಲಾದಷ್ಟು ನಾವು ಮಾಡೋದು, ದೇವ್ರೇ ಆತನನ್ನು ಮುಂದಕ್ಕೆ ತರಬೇಕು.
0: ಶಾರದಾ, ಯಾಕೆ ಸುಮ್ಮನೆ ಹೊರಳಾಡ್ತಿದ್ದಿ? ನಿದ್ದೆ ಬರಲಿಲ್ವಾ?
1: ಇಲ್ಲ ರೀ.
0: ಯಾಕೆ?
1: ನೋಡ್ರಿ, ಈ 8-10 ದಿನದಿಂದ ಮಾದು ಬಂದೇ ಇಲ್ಲ ರೀ.
0: 8 ದಿನದಿಂದ ಬಂದಿಲ್ವಾ? ಊರಿಗೇನಾದರೂ ಹೋಗಿದಾನೋ ಏನು?
1: ಪರೀಕ್ಷೆ ಹತ್ರ ಬರ್ತಿದೆ, ತುಂಬ ಓದಬೇಕು ಅಂತಿದ್ದ, ಈಗ ಊರಿಗೆ ಯಾಕೆ ಹೋಗಿರ್ತಾನೆ?
0: ಅದು ನಿಜಾನೇ ಸರಿ, ನಾಳೆ ನಾನೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ನೀನು ನಿಶ್ಚಿಂತೆಯಾಗಿ ಮಲಗು.
1: ನಿಮಗೆ ಅವನ ರೂಮ್ ಗೊತ್ತಾ?
0: ಸುಮಾರಾಗಿ ಗೊತ್ತು, ಅವನಿರೋ ರೂಮಿನ ರಸ್ತೆ ಅಂತೂ ಗೊತ್ತು. ಹೋಗಿ ವಿಚಾರಿಸಿದ್ರೆ ತಿಳಿಯುತ್ತೆ.
1: ಅವನ್ನ ಹುಡ್ಕೊಂಡು ನೀವೇ ಹೋಗ್ತೀರಾ?
0: ಹೋದ್ರೇನೆ ತಪ್ಪು?
1: ಹಾಗಲ್ಲ, ಅವನ ಸ್ನೇಹಿತರು ಯಾರನ್ನಾದ್ರೂ ವಿಚಾರಿಸಿದ್ರೆ ಆಗ್ತಿತ್ತೋ ಏನೋ.
0: ಅವನ ಸ್ನೇಹಿತರನ್ನು ಹುಡುಕಿ ಅವ್ರ ಮೂಲಕ ಮಾಧವನ ಬಗ್ಗೆ ವಿಚಾರಿಸೋಕ್ಕಿಂತ ನಾನೇ ನೇರವಾಗಿ ಹೋಗೋದು ಒಳ್ಳೇದಲ್ವೇನೆ?
1: ರೇ, ನಿಜವಾಗ್ಲೂ ನಿಮ್ಮ ಮನಸ್ಸು ಅಪ್ಪಟ ಚಿನ್ನ ಕಣ್ರಿ.
0: ಅಯ್ಯೋ, ನೀನು ಮಾತ್ರ ಏನು, ಗುರುತು ಪರಿಚಯವಿಲ್ಲದ ಹುಡುಗನಿಗೋಸ್ಕರ ನಿದ್ದೆ ಇಲ್ಲದೇನೆ ಕೊರತಿದೀಯಾ?
1: ಸಾಕು ಸಾಕು, ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು ಏನ್ ಚೆನ್ನ. ರೀ, ಬೆಳಿಗ್ಗೆ ಆದ ಕೂಡ್ಲೆ ಮಾಧವನ್ ವಿಚಾರಿಸ್ಕೊಂಬಂದ್ರೆ.
0: ಅಪ್ಪಣೆ ಮಹಾರಾಣಿ ಅವರೇ. ಮಾಧವ, ಮಾಧವ.
2: ಯಾರು?
0: ನಾನು ನಾಗೇಶ್ ರಾಯ.
2: ಬಂದೆ ಸರ್.
0: ಏನಯ್ಯ ಇದು, ಹೀಗಾಗ್ಬಿಟ್ಟಿದ್ಯಾ?
2: 8 ದಿನದಿಂದ ಜ್ವರ ಬರ್ತಿದೆ ಸರ್.
0: ಏನಾಗಿದೆ ಅಂತೆ? ಡಾಕ್ಟ್ರಿಗೆ ತೋರಿಸಿದ್ಯಾ? ಹೊಟ್ಟೆಗೇನಾದರೂ ತಗೊಂಡ್ಯಾ? ಜ್ವರ ಬಂದಿರುವಾಗ ಒಬ್ಬನೇ ಇರ್ತಾರೇನಯ್ಯ?
2: ಇಲ್ಲ ಸರ್, ಇಲ್ಲ ಸರ್. ಕೃಷ್ಣಮೂರ್ತಿ ಅಂತ ನನ್ನ ಸ್ನೇಹಿತ ಇಲ್ಲೇ ಇರ್ತಾನೆ, ಅವ್ರ ಮನೆಯಿಂದಾನೆ ಗಂಜಿ ತಂದ್ಕೊಡ್ತಿದ್ದಾನೆ.
0: ಔಷಧಿ?
2: ಕೃಷ್ಣಮೂರ್ತಿನೇ ಯಾವುದೋ ಕಷಾಯ ತಂದ್ಕೊಟ್ಟ.
0: ಇಂಥ ಸಮಯದಲ್ಲಿ ಆದರೂ ನನಗೆ ಹೇಳಿ ಕಳಿಸ್ಬಾರ್ದೇನಯ್ಯ?
2: ನಿಮ್ಗ್ಯಾಕೆ ಸುಮ್ಮನೆ ತೊಂದರೆ ಅಂತ?
0: ಸಾಕು ಸುಮ್ಮನೆ, ಮಾತಾಡಬೇಡ. ಹೀಗೆ ನೀನು ತೊಂದರೆ ಕೊಡ್ತಿಲ್ವಾ? ಮನೆಯಲ್ಲಿ ಅವಳು ನೀನು ಬರಲಿಲ್ಲ ಅಂತ ನಿದ್ದೆನೂ ಮಾಡದೆ ಕುರಿತಿದ್ದಾಳೆ.
2: ಕ್ಷಮಿಸಿ ಸರ್, ನಾನು.
0: ಸರಿ ಸರಿ, ಗಾಳಿಗೆ ಮೈ ಬಿಡಬೇಡ, ಬೆಚ್ಚಿಗೆ ಹೊತ್ಕೊಂಡು ಮಲ್ಕೊ, ಅಥವಾ ಗಾಡಿ ತರ್ತೀನಿ, ನಮ್ಮನೆಗೆ ಬಂದ್ಬಿಡು.
2: ಬೇಡ ಸರ್, ಬೇಡ ಸರ್, ನಾನಿಲ್ಲೇ ಇರ್ತೀನಿ ಸರ್. ಇವತ್ತು ಎಷ್ಟೋ ವಾಸಿ ಸರ್.
0: ನೀನು ತುಂಬ ಮೊಂಡ ಕಣಯ್ಯ, ಎಂಥ ಜ್ವರನೋ ಏನೋ. ಈಗಂತೂ ಊರಲ್ಲೆಲ್ಲ ಮಲೇರಿಯಾ ಹಬ್ಬಿದೆ. ನಾಳೆ ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ, ಗಂಜಿ ಹಾಲು ನಮ್ಮನೆಯಿಂದನೆ ಬರುತ್ತೆ.
2: ಸರ್ ಅಲ್ಲ, ನಿಮ್ಗ್ಯಾಕೆ
0: ಹೆಚ್ಚು ತಲೆಹರಟೆ ಮಾಡಿದೆ? ತೆಪ್ಪ ಮಲ್ಕೊ.
2: ಅಯ್ಯೋ, ಈ ಭಿಕಾರಿಗೋಸ್ಕರ ಎಷ್ಟು ಒದ್ದಾಡ್ಕೊಳ್ತೀರಿ ಸರ್?
0: ಹೆಚ್ಚು ಮಾತಾಡ್ಬೇಡ ಅಂದ್ರಲ್ಲ, ಸರಿಯಾಗಿ ಔಷಧಿ ತಗೊಂಡಿದ್ರೆ ಇಷ್ಟೊತ್ತಿಗೆ ಜ್ವರ ನಿಂತಿರು. ಹಾ, ಮಲ್ಕೊ, ನಾಳೆ ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ.
1: ನಿನ್ ಪರೀಕ್ಷೆ ರಿಸಲ್ಟ್ ಬರುತ್ತಂತೆ, ಇವ್ರು ಬೆಳಕಿನಿಂದ ಅದೇ ಹೇಳ್ತಾ ಇದ್ರು.
2: ರಾಯರು ಆಫೀಸ್ ಹೊರಟೋದ್ರಿ ಅಮ್ಮ.
1: ಹ್ಮ್, ಯಾಕಪ್ಪ?
2: ಅಮ್ಮ, ನನ್ನ ರಿಸಲ್ಟ್ ಬಂತಮ್ಮ, ನಿಮ್ಮ ಆಶೀರ್ವಾದದಿಂದ 2nd ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದೀನಮ್ಮ. ರಾಯರು ಆಫೀಸ್ಗೆ ಹೋಗೋದ್ರೊಳಗೆ ಬರಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ, ಛೇ ಆಗ್ಲೇ ಇಲ್ಲ.
1: ರ್ಯಾಂಕ್ ಬಂದಿದೆಯೇನೋ? ತಾಳು ತಾಳು, ದೇವ್ರ ಮನೆಗೆ ಹೋಗಿ ತುಪ್ಪದ ದೀಪ ಹಚ್ಚಿಟ್ಬಿಟ್ಟು ಬರ್ತೀನಿ. ನಿಮ್ ರಾಯರ್ ಬರೋ ಹೊತ್ತಿಗೆ ಸಿಹಿ ತಿಂಡಿ ಮಾಡಿರ್ತೀನಿ. ಈಗ ಈ ಸಕ್ಕರೆ ಬಾಯಿಗೆ ಹಾಕ್ಕೊಳ್ಳೋ ಮಗು.

0: ಸಿಹಿ ನಾನ್ ತರ್ಬೇಕು, ನೀವೇ ಮಾಡ್ತೀರಾ?
1: ನಿನಗ್ ರ್ಯಾಂಕ್ ಬಂದಿರೋ ಖುಷಿಗೆ ನಾ ತಾನೇ ಮಾಡ್ಬೇಕು.
0: ನಿಮ್ ಅಭಿಮಾನಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ.
1: ಸಾಕ್ ಸುಮ್ನಿರ, ಊರಿಗೆ ನಿಮ್ ತಂದೆ ತಾಯಿಗೆ ಕಾಗದ ಬರ್ದೇನಪ್ಪ?
0: ಬರ್ದೆ ಅಮ್ಮ, ಮುಂದ ವರ್ಷದಿಂದ ನನಗೆ ಸ್ಕಾಲರ್ಶಿಪ್ ಬರುತ್ತಮ್ಮ. ರ್ಯಾಂಕ್ ಬಂದಿದೆ ಅನ್ನೋದಕ್ಕಿಂತ ನನಗೆ ಅದೇ ದೊಡ್ಡ ಸಂತೋಷ. ತಿಂಗಳಿಗೆ 20 ರೂಪಾಯಿ ಬರುತ್ತೆ. 10 ರೂಪಾಯಿ ಆದರೂ ಊರಿಗೆ ಕಳಿಸ್ತ್ರೆ ನಮ್ಮ ತಂದೆ ತಾಯಿಗೆ ಎಷ್ಟೋ ಸಹಾಯ ಆಗುತ್ತೆ. ನಾನು ಭಿಕ್ಷನ್ನ ಬೇಡದೂ ತಪ್ಪತ್ತೆ.
1: ಒಳ್ಳೇದಪ್ಪ, ಇನ್ನು 3 ವರ್ಷ ಕಷ್ಟಪಟ್ಟು ಓದಿ 1 ಡಿಗ್ರಿ ತಗೊಂಬಿಡು, ಒಳ್ಳೆ ಕೆಲಸ ಸಿಗುತ್ತೆ.
0: ನಿಮ್ಮ ಆಶೀರ್ವಾದದಿಂದ ಅದಾಗತ್ತೆ ಅನ್ನೋ ನಂಬಿಕೆ ನನಗಿದೆಯಮ್ಮ. ಅಮ್ಮ ನಾನಿನ್ ಬರ್ತೀನಮ್ಮ.
1: ಮನೆಗ್ ಬರೋದ್ ಬಿಟ್ಬಿಡ್ಬೇಡ್ವಮ್ಮ. ಅದು
0: ನಿಮ್ಮ ಮನೆಗ್ ಬರದೇ ಇರ್ತೀನೇನಮ್ಮ. ವಾರಕ್ಕೊಂದಿನಾದ್ರೂ ಹಾಜರಿ ಹಾಕೇ ಹಾಕ್ತೀನಿ.

0: ಏನು ಅಂದ್ರೆ ಎಷ್ಟು ಬೇಗ 3 ವರ್ಷ ಕಳೆದೋಯ್ತಲ್ವಾ?
1: ಹೌದಲ್ವಾ, ಅಂದಾಗೆ ಮಾಧು ಬಿಎನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದ ಕಡೆ.
0: ಹೌದಾ? ಓ ಮಾಧ್ವಾ ನೋಡಿ ಇಲ್ಲಿ ನಂದವ್ರ ಮನದಲ್ಲಿ ಅಂತ ಅವನೇ ಹಾಜರಾಗ್ಬಿಟ್ಟಿದ್ದಾನೆ.
1: ಅಮ್ಮ ರೈರೆ ಇಲ್ಲಿ ಬನ್ನಿ, ನಮಸ್ಕಾರ ಮಾಡ್ತೀನಿ.
0: ಒಳ್ಳೆ ಕೆಲಸ ಸಿಗ್ಲಪ್ಪ.
1: ಅಮ್ಮ ನಂಗೆ ಈ ಬಂಗಾರದ ಪದಕ ಬಂದಿದ್ಯಮ್ಮ.
0: ಇಲ್ಲಿ ಕೊಡು, ಪದಕ ತುಂಬಾ ಚೆನ್ನಾಗಿದೆ. 2,000 ಇರಬಹುದು ಅಲ್ವಾ?
1: 2,000ನೋ 2 ತೊಲನೋ ಅದು ನಮ್ ಮಾಧವ ಕಷ್ಟಪಟ್ಟು ಓದಿ ಸಂಪಾದಿಸ್ತಾನೆ ಅನ್ನೋದು ಮುಖ್ಯ ಕಣೆ.
0: ಅದು ನಿಜ ಅನ್ನಿ, ಒಟ್ನಲ್ಲಿ ಅವನ ಹೆತ್ತ ತಂದೆ ತಾಯಿಗಳ ಪುಣ್ಯ ರೀ.
1: ಜೊತೆಗೆ ನಿಮ್ಮ ಆಶೀರ್ವಾದದ ಫಲನೂ ಸೇರಿದೆಯಮ್ಮ. ಸೀತಾ ಅಲ್ಲೇ ಯಾಕೆ ನಿಂತಿದ್ಯಾ? ಬಾಯಿಲ್ಲಿ ನಿನಗೋಸ್ಕರ ಸ್ವೀಟ್ ತಂದಿದ್ದೀನಿ, ತಗೋ.
0: ಮಾಧು ಆ ಪದಕ ಕೊಡು.
1: ತಗೋ. ಚೆನ್ನಾಗಿದ್ಯಾ?
0: ತುಂಬಾ ಚೆನ್ನಾಗಿದೆ ಅಮ್ಮ. ಪದಕ ಫಳಫಳ ಅಂತ ಹೇಗ್ ಹೊಳಿತಾ ಇದೆ ನೋಡು.
1: ಅದು ನಿಂಗ್ ಬೇಕಾ ಸೀತಾ?
0: ಬೇಕು ಅಂದ್ರೆ ಕೊಟ್ಬಿಡ್ತೀಯಾ?
1: ನಾನ್ ಕೊಡೋದಿಲ್ಲ, ನೀನೇ BNL ರ್ಯಾಂಕ್ ಬಾ, ಅಥವಾ ನಾಳೆ ನಿನ್ ಗಂಡ ಬರ್ತಾನಲ್ಲ ಅವನ್ ಕೇಳು ಕೊಡ್ತಾನೆ.
0: ಹೋಗ ಮಾಧು. ನೋಡಮ್ಮ ಈ ಮಾಧುನಾ.

0: ಶಾರದಾ, ಯಾರು ಬಂದಿದ್ದಾರೆ ನೋಡು?
1: ಓ ಮಾಧು, ಬಾಪ ಬಾ, ಮನೆ ಮಾಡಿ ನಿಮ್ ತಂದೆ ತಾಯಿಯನ್ನ ಕರ್ಕೊಂಬಂದಿದೀಯಂತೆ?
0: ಹೌದಮ್ಮ, ನನ್ನ ತಂದೆ ತಾಯಿ ಜೀವನ ಎಲ್ಲ ಬಡತನದಲ್ಲೇ ನರಳಿದ್ರು. ಕೊನೆಗಾಲದಲ್ಲಾದ್ರೂ 4 ದಿನ ಅವ್ರು ಸಂತೋಷವಾಗಿದ್ರೆ ನಾನಿಷ್ಟು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ.
1: ನೀನು ಒಳ್ಳೆ ಮಗನಪ್ಪ. ಅಂದಾಗೆ ನಿಮ್ ತಂದೆ ತಾಯಿನ ನಮ್ಗೆ ತೋರಿಸ್ತೀಯೋ ಇಲ್ವೋ?
0: ಹಾ, ಅದಕ್ಕೆ ಬಂದೆ. ಈ ಭಾನುವಾರ ನೀವೆಲ್ಲ ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ಕರೆಯೋಣ ಅಂತಾನೆ ಬಂದೆ.
1: ಖಂಡಿತ ಬರ್ತೀವಿ.
0: ಮಾಧವ, ಕೆಲಸ ಹೇಗಿದೆಯಪ್ಪ? ಸದ್ಯಕ್ಕಂತೂ ತುಂಬಾ ಚೆನ್ನಾಗಿದೆ ಸರ್.
1: ಅಂದಾಗ ಮಾಧವ, ನೀನೀಗ ದೊಡ್ಡವನಾದೆ, ಕೈ ತುಂಬಾ ಸಂಬಳ ಬರೋ ನೌಕರಿಗೆ ಸೇರಿದಿ. ಇನ್ಮೇಲೆ ನಿನ್ನ ಮಾಧವರಾಯರೇ ಅಂತ ಕರಿಬೇಕಾ?
0: ಏನು ಮಾತು ಹೇಳ್ತೀರಮ್ಮ, ನಾನು ಎಷ್ಟೇ ದೊಡ್ಡವನಾದರೂ ಚಿಕ್ಕವನೇ ಮಾಧುವನೇ. ನೀವು ಸಾಕಿ ಸಲಹಿದ ಹುಡುಗ ನಿಮ್ಮಿಂದ ರಾಯರೇ ಅನ್ನಿಸ್ಕೊಳ್ಳೋದು ಸಾಧ್ಯನಾ?
1: ನಾವು ಸಾಕಿದ್ದು ಸಲಹಿದ್ದು ಅಷ್ಟರಲ್ಲೇ ಇದೆ. ಆದರೆ ನೀನು ಮದುವೆ ಆಗಿ ನಿನ್ನ ಮಗ ಹುಟ್ಟಿ ಅವನು ನಮ್ಮಪ್ಪನ ಹೀಗ್ಯಾ ಕರಿತೀರಾ ಅಂತ ಆಕ್ಷೇಪಣೆ ಮಾಡೋವರೆಗೂ ನಾನು ನಿನ್ನ ಮಾಧು ಅಂತಾನೇ ಕರೆಯೋದು.
0: ಆಮೇಲೂ ಮಾಧು ಅಂತಾನೆ ಕರೆಯೋದಪ್ಪ. ಅಂದಾಗೆ ಸೀತಾ ಎಲ್ಲಿ, ಕಾಣ್ತಾನೆ ಇಲ್ಲ?
1: ಕಡೆ ಎಲ್ಲ ಇರಬಹುದು. ಸೀತಾ, ಸೀತಾ, ಏನ್ ಮಾಡ್ತಿದೀಯೇ? ಯಾರು ಬಂದಿದ್ದಾರೆ ನೋಡುವ?
2: ಯಾರಮ್ಮ? ಓ ಮಾಧು.
1: ನಮ್ಮದು ಕಣೆ, ಸೂಟು ಬುಟ್ಟು ಹಾಕೊಂಡಿದ್ದಾನೆ, ಅದಕ್ಕೆ ಗುರ್ತು ಸಿಕ್ಲಿಲ್ವಾ?
0: ಯಾಕೆ ಸೀತಾ, ನನ್ನ ಹತ್ರ ಮಾತಾಡೋಲ್ವಾ? ಓಹೋ, ನಾಚಿಕೆ ಏನೋ, ದೊಡ್ಡ ಹೆಂಗಸಾದೆ ನೋಡು ನೀನು.
3: ಚಿಕ್ಕ ವಯಸ್ಸಿನಿಂದ ನೋಡಿದ ಹುಡುಗ ಅವನ ಹತ್ರ ಮಾತಾಡೋಕೆ ನಾಚಿಕೆ ಅಂತದೇ?
0: ಹೋಗ್ಲಿ ಬಿಡಮ್ಮ, ನಿಂಗೆ ಜಂಬ ಬಂದಿದೆ. ನಮ್ಮಂಥ ಬಡವ್ರನ್ನ ಕಂಡ್ರೆ ಉದಾಸೀನ, ಯಾರು ಶ್ರೀಮಂತ ಗಂಡನ್ನು ಗೊತ್ತು ಮಾಡಿದ್ದಾರೆ ಅಂತ ಕಾಣುತ್ತೆ. ಏ ಅರೆ, ಒಳಗೆ ಹೊರಟೋದ್ಲಲ್ಲ. ಹಾಂ ಸರಿ, ನಾನಿನ್ನು ಬರ್ತೀನಿ. ಭಾನುವಾರ ಮರಿದೆ ನಮ್ಮ ಮನೆಗೆ ಬರಬೇಕು. 3 ಜನನು

0: ಖಂಡಿತ ಬರ್ತೀವಪ್ಪ. ಶಾರದಾ ಹುಡುಗ ತುಂಬಾ ಬುದ್ಧಿವಂತ ಕಣೆ,
1: ಜೊತೆಗೆ ಅಷ್ಟೇ ಒಳ್ಳೆ ಗುಣನೂ ಇದೆ. ಕೆಲ್ಸ ಶುರು ಮಾಡ್ದಾಗ್ಲೆ ಅಷ್ಟೊಂದು ಸಂಬಳ ಬಂದ್ರು ಸ್ವಲ್ಪನೂ ಗರ್ವ ಇಲ್ಲ. ಈಗ ನನ್ನ ಮನಸ್ಸಿನಲ್ಲಿ ಏನಿತ್ತು ಗೊತ್ತಾ?
0: ಹೆಂಗಸರಿಗೆ ಇನ್ನೇನು ಯೋಚನೆ ಇರುತ್ತೆ? ಮಾಲು ಮದುವೆ ಬಗ್ಗೆ ಯೋಚಿಸ್ತಿದ್ಯೋ ಏನೋ?
1: ಹೌದು ರೀ, ಸರಿಯಾಗಿ ಹೇಳಿದ್ರಿ. ಕಂಡು ಕೇಳಿದ ಹುಡುಗ ನಮ್ ಸೀತುನ ಅವನಿಗೆ ಕೊಟ್ಟು ಯಾಕೆ ಮದ್ವೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಗಂಟೆ ಹೊಡಿತು.
0: ಆ ಗಂಟೆ ಗಡಿಯಾರದ ಕಡೆ, ದೇವಸ್ಥಾನದಲ್ಲ.
1: ಯಾವ್ದಾದ್ರೂ ಏನು, ಗಂಟೆ ಗಂಟೆನೆ.
0: ಸರಿ ಬಿಡು, ಇನ್ನೇನು ಮದ್ವೆ ಆದಾಯನೆ.
1: ಹೋಗ್ರಿ, ನಾನು ಗಂಭೀರವಾಗಿ ಹೇಳ್ತಾ ಇದ್ರೆ ನಿಮ್ಗೆಲ್ಲ ತಮಾಷೆನೆ.
0: ನಿಜ ಹೇಳ ಶಾರದಾ, ನನಗೂ ಅವತ್ತೇ ಯೋಚನೆ ಬಂತು. ಆದ್ರೆ ನೀನು ಒಪ್ತೀವೋ ಇಲ್ವೋ ಅಂತ ಸುಮ್ಮನೆ ಇದ್ದೆ.
1: ನಾನು ಒಪ್ಪಲ್ಲ ಅಂತ ಯಾಕೆ ಅನ್ಕೊಂಡ್ರಿ?
0: ನಮಗಿರೋಳು ಒಬ್ಳೆ ಮಗಳು, ಮಾಧುವ ಎಷ್ಟಾದ್ರೂ ಬಡವರ ಮನೆ ಹುಡುಗ. ಆಸ್ತಿ ಪಾಸ್ತಿ ನಾಸ್ತಿ, ಅದಕ್ಕೆ
1: ಹೆಣ್ಣು ಮಕ್ಕಳು ಸಂತೋಷವಾಗಿರ್ಬೇಕಾದ್ರೆ ಮಾವನ ಮನೆ ಸಿರಿವಂತಿಕೆ ಮುಖ್ಯ ಅಲ್ಲ, ಒಳ್ಳೆ ಗಂಡ ಮುಖ್ಯ.
0: ಅಂದ್ರೆ ನನ್ನಂತ ಗಂಡ ಅನ್ನು?
1: ಹೋಗ್ರಿ, ಎಷ್ಟು ವಯಸ್ಸಾದ್ರೂ ನಿಮ್ ಹುಡುಗಾಟ ಬಿಡಲ್ಲ. ಈಗೇನು ಮಾಧುನ್ ವಿಚಾರಿಸ್ತಿರೋ ಇಲ್ವೋ?
0: ಖಂಡಿತ ವಿಚಾರಿಸ್ತೀನಿ. ಅದಕ್ಕೆ ಮುಂಚೆ ನಮ್ ಸೀತಾನು ಒಂದು ಮಾತು ಕೇಳೋಣ ಅಂತ.
1: ಏ, ಅವಳಿಗೆ ಏನ್ರಿ ಗೊತ್ತಾಗುತ್ತೆ? ಇನ್ನು ಹುಡುಗಿ ಇಷ್ಟಕ್ಕೂ ಅವನನ್ನ ನೋಡಿ ಅವಳು ನಾಚ್ಕೊಂಡಾಗ್ಲೇ ಗೊತ್ತಾಗ್ಲಿಲ್ವಾ?
0: ಓ ಹೌದಲ್ವಾ. ಸೀತಾ ಇಲ್ ಬಾಮ.
2: ಏನಪ್ಪ?
1: ಅಲ್ವೇ ಆ ಮಾತು ಬಂದ್ರೆ ಅದ್ಯಾಕೆ ಒಂದು ಮಾತು ಆಡದೆ ಒಳಗಡೆ ಹೊರಟೋದೆ?
2: ತೂ ಹೋಗಮ್ಮ, ನನ್ ನಾಚಿಕೆ ಆಯ್ತು.
1: ಓಹೋ, ನಾಚಿಕೆ ಯಾಕೋ? ನಾಳೆ ನಿನ್ನ ಅವನ್ಗೆ ಕೊಟ್ಟು ಮದ್ವೆ ಮಾಡಿದ್ರೆ ಆಗ್ಲಾದ್ರೂ ಮಾತಾಡ್ತೀಯೋ ಇಲ್ವಾ?
2: ತೂ ಹೋಗಮ್ಮ, ಅಪ್ಪನ್ ಮದ್ವೆ ಆದಾಗ ನೀನ್ ಅವ್ರ ಹತ್ರ ಮಾತಾಡಿದ್ಯೋ ಇಲ್ವೋ?
0: ಸರಿಯಾದ ಪ್ರಶ್ನೆ ಕೇಳಿದೆ ಸೀತಾ.
1: ಗಂಡ್ಬೀರಿ.

0: ಭವತಿ ಭಿಕ್ಷಾಂ ದೇಹಿ.
1: ಶಿವು ಬಂದ್ಯಾ, ನಿನ್ಗೋಸ್ಕರನೇ ಕಾದಿದ್ದೆ. ಶಿವು, ಇನ್ಮೇಲೆ ನೀನೆಲ್ಲೂ ಭಿಕ್ಷಾನಕ್ ಹೋಗೋದ್ ಬೇಡ, ನಮ್ಮನೇನಲ್ಲೇ ಇದ್ಬಿಡು.
0: ಸ್ಕೂಲು?
1: ಸ್ಕೂಲಕ್ ಹೋಗುವಂತೆ, ಇವರೇ ನಿನ್ಗೆ ಪುಸ್ತಕ ಬಟ್ಟೆ ಬರೆ ಎಲ್ಲ ಕೊಡಿಸ್ತಾರೆ, ಏನಂತಿ?
0: ನೀವು ಇರು ಅಂದ್ರೆ ಇರ್ತೀನಿ.
1: ಹಾಗೆ ಜಾಣ್ಮರಿ. ಶಿವು, ನಿಮ್ ಊರ್ ಯಾವ್ದು?
0: ಗೊತ್ತಿಲ್ಲ ಅಮ್ಮ.
1: ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ?
0: ನೀವೇ ನಮ್ಮ ಅಪ್ಪ ಅಮ್ಮ ಗೋಪು ಎಲ್ಲಾನು.
1: ಅಂದ್ರೆ ನಿಮ್ಗೆ ತಂದೆ ತಾಯಿ ಯಾರು ಇಲ್ವಾ?
0: ಒಂದಿನ ಗೋಪು, ನಮ್ಮಪ್ಪ ಅಮ್ಮ ಇಬ್ರು ತುಂಬಾ ವರ್ಷದಿಂದ ಸತ್ತೋದ್ರು, ನಾವು ತಬ್ಲಿಗಳು ಅಂತ.

0: ಹೇಳಿ ಅತ್ತ, ನನಗೆ ತುಂಬಾ ಅಳು ಬಂತು, ನಾನು ಹತ್ಬಿಟ್ಟೆ.
1: ಗೋಪು? ಗೋಪು ಯಾರು ಮರಿ?
0: ಗೋಪು ನನ್ನ ಅಣ್ಣ.
1: ಈಗ ಅವನ್ ಎಲ್ಲಿದ್ದಾನಪ್ಪ?
0: ಅವನು ಆಸ್ಪತ್ರೆಯಲ್ಲೇ ಸತ್ತೋದ. ಸಾಯುವಾಗ ನನ್ ಕರೆದು, ನಾನು ಹೋಗ್ತೀನಿ, ಇನ್ಮೇಲೆ ಯಾರ್ ನಿನ್ಗೆ ಅನ್ನ ಹಾಕ್ತಾರೋ ಅವರೇ ನಿನ್ ಗೋಪು, ಅಪ್ಪ, ಅಮ್ಮ ಎಲ್ಲ ಅಂತ ಅವನೇ ಹೇಳಿದ್ದು.
1: ಹಾಗಾದ್ರೆ ನಿನಗ್ ಯಾರು ಇಲ್ವೇನೋ ಶಿವು?
0: ಇದಾರಲ್ಲ.
1: ಯಾರು?
0: ನೀವೇ. ನೀವೇ ನನ್ನ ಗೋಪು, ಅಪ್ಪ, ಅಮ್ಮ ಎಲ್ಲ ನೀವೇ. ನೀವೇ ನನ್ನ ಗೋಪು, ಅಪ್ಪ, ಅಮ್ಮ ಎಲ್ಲ ನೀವೇ. ನನ್ನ ಗೋಪು, ಅಪ್ಪ, ಅಮ್ಮ ಎಲ್ಲ.

ಭಾವತಿ ಭಿಕ್ಷಾಂದೇಹಿ ಕಥಾ ನಾಟಕ ಕೇಳುತ್ತಿದ್ದೀರಿ. ಮೂಲ ಕಥೆ ಆನಂದ ಅವರದು. ಬಾನಲಿ ರೂಪ ಎಚ್ ಎಸ್ ಪಾರ್ವತಿ. ಪಾತ್ರವರ್ಗ ಮಾಧವ, ಬಿವಿ ಹರೀಶ್, ಶಾರದಮ್ಮ ಲೀಲಾ ಬಸವರಾಜ್, ನಾಗೇಶ್ ರಾಯ ಕೇಶವರಾಯ ಪಾಟೀಲ್, ಸೀತಾ ಪುಷ್ಪ ಬೆಳವಾಡಿ, ಶಿವು ಎಸ್ ವಿ ಸಂತೋಷ್.

0: ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.

0: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
2: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
3: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇದು ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ. ಈಗ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ, ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ. ಈ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೃದಯ ತಜ್ಞರಾದ ಡಾಕ್ಟರ್ ಗಿರೀಶ್ ಮೂಡ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ಇವತ್ತು ನಾವು ಹೃದಯಕ್ಕೆ ಸಂಬಂಧಪಡೋ ಹಾಗೆ ಅನೇಕ ಪರೀಕ್ಷೆಗಳು ಹೇಗಿವೆ ಮತ್ತು ಅದರ ಮಹತ್ವ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಮೊದಲಿಗೆ ಈ ಹೃದಯ ಏನು ಕೆಲಸ ಮಾಡುತ್ತೆ ಅದು ಗೊತ್ತಾಗಬೇಕು ನಮ್ಮ ಕೇಳುಗರಿಗೆ.
2: ಹೌದು, ಮಾನವನ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗ ಹೃದಯ. ಅಂದರೆ ಕೆಲವರು ನಾವು ವಾದ ಮಾಡ್ಬೋದು, ಅಯ್ಯೋ ಮೆದುಳುನು ಮುಖ್ಯ ಅಂತೇಳ್ಬಿಟ್ಟು. ಸೊ ಹೌದು, ಮೆದುಳುನು ಮುಖ್ಯ, ಹೃದಯನೂ ಮುಖ್ಯ. ಅದೇ ರೀತಿಯಲ್ಲಿ ಎಲ್ಲ ಅಂಗಾಂಗಗಳು ಒಂದರ್ಥದಲ್ಲಿ ಮುಖ್ಯನೇ. ಹೌದು, ಇವಾಗ ನಾವು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅಂತಂದರೆ ಎಲ್ಲ ಅಂಗಾಂಗಗಳು ಮುಖ್ಯ. ಆದರೆ ಆ ಎಲ್ಲ ಅಂಗಾಂಗಕ್ಕೂ ಊಟ ಸಪ್ಲೈ ಮಾಡುತ್ತಲ್ಲ, ಅದು ಹೃದಯ. ಓಕೆ, ಸೊ ಹೃದಯ ಬಡಿತದಲ್ಲಿ ಹೃದಯ ಏನು ಮಾಡುತ್ತೆ, ಕಲುಷಿತ ರಕ್ತನ ಶ್ವಾಸಕೋಶಕ್ಕೆ ಕಳಿಸಿ ಅಲ್ಲಿ ಅದು ಫಿಲ್ಟರ್ ಆಗುತ್ತಲ್ಲ, ಫಿಲ್ಟರ್ ಆಗಿ ಆಕ್ಸಿಜನ್ ಆಮ್ಲಜನಕ ಶ್ವಾಸಕೋಶದಿಂದ ಅದು ಆಮ್ಲಜನಕ ರಕ್ತದಲ್ಲಿ ಸೇರ್ಕೊಂಡಾಗ ಎಡಭಾಗದ ಹೃದಯಕ್ಕಿದ್ದು ಆ ರಕ್ತ ಬರುತ್ತೆ, ಅದನ್ನ ಪಂಪ್ ಮಾಡುತ್ತೆ. ನಮ್ಮ ನೆತ್ತಿಯಿಂದ ಕಾಲಿನ ಬೆರಳು ಹೆಬ್ಬೆರಳಿನವರೆಗೂ ಅದನ್ನ ರಕ್ತ ಚಲನೆ ಮಾಡೋ ಕೆಲಸ ಪಂಪ್.

0: ಮಾಡೋ ಕೆಲಸ ಹೃದಯದ್ದು. ಸೊ ಆ ಹೃದಯ ಪಂಪ್ ಮಾಡೋದಷ್ಟೇ ಅಲ್ಲದೇನೆ ಅದು ಈಕ್ವಲ್ ಆಗಿ ಪಂಪ್ ಮಾಡಬೇಕು, ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು. ಸೊ ಹೃದಯ ಏನ್ ಮಾಡುತ್ತೆ, ಹೃದಯದಲ್ಲಿರುವ ಹಲವಾರು ಕವಾಟಗಳು ಮತ್ತೆ ರಂಧ್ರಗಳಾಗ್ಲಿ ಅಥವಾ ಭಾಗಗಳಿದೆಯಲ್ಲ, ಅವೆಲ್ಲದನ್ನು ಒಂದಕ್ಕೊಂದು ಅರ್ಥ ಮಾಡಿಕೊಂಡು ಈ ರಕ್ತ ಚಲನೆ ಇದ್ದಿದ್ದು ಒಂದೇ ದಿಕ್ಕಿನಲ್ಲಿ ಕ್ಲೀನ್ ಮಾಡಿಕೊಂಡು ದೇಹದ ಎಲ್ಲ ಭಾಗಕ್ಕೂ ಹೋಗೋ ಹಾಗೆ ಆ ಕೆಲಸ ಮಾಡುತ್ತಲ್ಲ, ಅದು ಹೃದಯದ ಕೆಲಸ
1: ನೋಡಿ. ಅಂತ ಅಂದ್ರೆ ಜನರಿಗೆ ಹೃದಯ ಅಂತ ಅನ್ನೋದು ಒಳಗಡೆ ಇದೆ, ಅದು ಸುರಕ್ಷಿತ ಜಾಗದಲ್ಲಿ ಇದೆ, ತನ್ನ ಪಡೆಗೆ ತಾನು ಕೆಲಸ ಮಾಡ್ತಿರ್ತದೆ, ನಮ್ಗೇನು ಸಂಬಂಧ ಇಲ್ಲ ಅಂತೇಳಿ.
0: ಹೌದು.
1: ಆದ್ರೆ ಆ ಎಲ್ಲ ಅಂಗಾಂಗಗಳ ಒಂದು ಕಾರ್ಯಶೈಲಿ ಏನು ಅಂತ ಅನ್ನೋದನ್ನ ನಮ್ಮ ಕೇಳುಗರು ಆಗ್ಲಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು.
0: ಕರೆಕ್ಟ್.
1: ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದು ಕಲ್ಪನೆ ಇರ್ಬೇಕು. ಮೊದಲಿಗೆ ಹೇಗೆ ಕೆಲಸ ಮಾಡ್ತದೆ ಅಂತೇಳಿ ಡಾಕ್ಟರ್ಗಷ್ಟೇ ಗೊತ್ತಿತ್ತು.
0: ಹೌದು.
1: ಇವತ್ತು ಎಲ್ಲರೂ ಕೂಡ ಈ ಸಾಮಾಜಿಕ ಮಾಧ್ಯಮಗಳು ಬಂದ ಮೇಲೆ ಅನೇಕ ಅನಿಮೇಷನ್ಗಳ ಮೂಲಕವಾಗಿ ಯಾವುದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನ ನೋಡ್ತಾರೆ. ಆದರೂ ಕೂಡ ಅಲ್ಲಿ ಕನ್ಫ್ಯೂಷನ್ಸ್ ತುಂಬಾ ಇರುತ್ತೆ. ನೀವು ತುಂಬಾ ಸುಲಭವಾಗಿ ಒಳ್ಳೆ ಒಂದು ಅರ್ಥವನ್ನ ಕೊಟ್ರಿ. ಇಂತಹ ಒಂದು ಹೃದಯ, ಮನುಷ್ಯನಿಗೆ ಆಯುಷ್ಯ 100 ಅಂತ ಹೇಳ್ತೀವಿ ನಾವು, ಅದು 150 ಬದುಕಿದ್ರೆ ಅಲ್ಲಿವರೆಗೂ ಹೊಡಿತಾ ಇರ್ತದೆ.
0: ಓ ಎಸ್,
1: ಅಲ್ಲಿವರೆಗೂ ಕೆಲಸ ಮಾಡ್ತದೆ.
0: ಹೌದು. ನಾವು ರೆಸ್ಟ್ ತಗೋಬಹುದು, ತಗೊಳ್ಳಬಾರ್ದು.
1: ಅಂತ ಹೃದಯ ಇದ್ಕಿದ್ದಂಗೆ ಯಾವುದೋ ಒಂದು ಅನೇಕ ಕಾರಣಗಳಿಂದಾಗಿ ನಿಂತು ಬಿಡುತ್ತೆ, ಸ್ತಬ್ಧ ಆಗ್ಬಿಡುತ್ತೆ. ಅದು ಯಾಕೆ ಈ ರೀತಿ ಹೃದಯ ಇದ್ದಕ್ಕಿದ್ದಂಗೆ ನಿಲ್ಲುತ್ತೆ, ನಿಲ್ಬೇಕಂದ್ರೆ ಏನೇನು ಕಾರಣಗಳಿವೆ, ಅದನ್ನು ತಿಳ್ಕೋಬೇಕಂತಂದ್ರೆ ಏನೇನು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ಅನ್ನೋದು ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ.
0: ಕರೆಕ್ಟ್. ಹೌದು. ಹೃದಯದಲ್ಲಿ ಭಾಗಗಳೇನಿರುತ್ತಲ್ಲ, ರಕ್ತ ಬಂದು ರಕ್ತ ಚಲನೆ ಆಗೋದು, ಅದನ್ನ ಚೇಂಬರ್ಸ್ ಅಂತೀವಿ. ಆದ್ರೆ ಆ ಮಾಂಸ ಇರುತ್ತಲ್ಲ ಹೃದಯ ಮಸಲ್, ಅದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಎರಡು ಅಂಗಗಳು ಮುಖ್ಯ ಆಗುತ್ತೆ. ಒಂದು, ಆ ಹೃದಯಕ್ಕೂ ರಕ್ತನಾಳಗಳಿರ್ತವೆ. ಓಕೆ. ಪ್ಲಸ್ ಎರಡನೇದೇನಿದ್ದು, ಆ ರಕ್ತನಾಳಗಳ ಜೊತೆಗೆ ಇವಾಗ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ಆ ನರಗಳಿರ್ತಾವಲ್ಲ, ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತೀವಿ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಬಹಳ ಮುಖ್ಯ. ಇವೆರಡನ್ನೂ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾದದ್ದು ಏನಕ್ಕೆ ಅಂದ್ರೆ, ನಾವು ಟೆಸ್ಟ್ ಏನ್ ಮಾಡ್ತೀವಲ್ಲ, ಬೇರೆ ಬೇರೆ ಟೆಸ್ಟ್ಗಳು ಬೇರೆ ಬೇರೆ ಅಂಗದ ಒಂದು ಏನು ಫಂಕ್ಷನ್ಗಳಿದಾವಲ್ಲ ಅದನ್ನು ಹೇಳುತ್ತೆ.
1: ನೋಡಿ, ನಾವು ಟೆಸ್ಟ್ ಅಂತಂದ್ರೆ ಎಲ್ಲಿ ಬ್ಲಾಕೇಜ್ ಅದನ್ನಷ್ಟು ನೋಡ್ಕೊಂಡ್ಬಿಟ್ರೆ ಆಯ್ತು ಬಿಡು ಅಂತೀವಿ ನಾವು. ಬಟ್ ಪರೀಕ್ಷೆಗಳಂತಂದ್ರೆ ಇನ್ನೇನೇನೋ ಬಹಳ ಸೂಕ್ಷ್ಮವಾದಂತಹ ವಿಷಯಗಳನ್ನು ಕೂಡ ತಾವು ನೋಡ್ತೀರಿ.
0: ಅಬ್ಸಲ್ಯೂಟ್ಲಿ. ಬಿಕಾಸ್ ಇವಾಗ ಬಹಳಷ್ಟು ಸಮಯದಲ್ಲಿ ಇಲ್ಲಿ ಎಲ್ಲಾ ಟೈಮಲ್ಲೇ ಬರ್ತಾರೆ, ನಾವು ಎಲ್ಲಾ ಟೆಸ್ಟ್ ಮಾಡಿಸಿದ್ವಿ ಡಾಕ್ಟ್ರೆ, ಆದ್ರೂ ತೊಂದರೆ ಆಯ್ತು
1: ಅಂತಾರೆ.
0: ಆದ್ರೆ ನಾವು ಯಾವ ವಿಷಯಕ್ಕೆ ಯಾವ ಪರೀಕ್ಷೆಗಳು ಮಾಡಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
1: ಆಳವಾಗಿ ಪರೀಕ್ಷೆ ಮಾಡಬೇಕು, ಆಳವಾಗಿ ತಿಳ್ಕೊಂಡಿರ್ಬೇಕು.
0: ಹೌದು, ಮುಖ್ಯವಾಗಿ. ಸೊ ಇಲ್ಲಿ ವೈದ್ಯರಷ್ಟೇ ಅಲ್ಲದೇನೆ ನಾವು ಟೆಸ್ಟ್ಗಳನ್ನು ಮಾಡ್ತೀವಲ್ಲ. ಇವಾಗ ಗುರಿ ಇಲ್ದಿರೋ ಭಾಗದಲ್ಲಿ ನಾವು ಬಾಣ ಹೊಡೆದ್ಬಿಟ್ಟು ಅರೆ ಮಾವಿನ ಹಣ್ಣು ಬೀಳಿಲ್ಲ ಅಂತಂದ್ರೆ ಹೆಂಗೆ? ಆರೋಗ್ಯ ಅಂದ್ರೆ ಏನು? ಸೊ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಇದೆಯಲ್ಲ, ಅದ್ರ ಮೂಲಕ ನಾವು ಡೆಫಿನಿಷನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆರೋಗ್ಯ ವ್ಯಕ್ತಿಯ ಡೆಫಿನಿಷನ್ ಏನು ಅಂತಂದ್ರೆ, ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಸೌಂಡ್ ಮೈಂಡ್ ಬಾಡಿ ಅಂಡ್ ಸೋಲ್ ಅಂತೀವಿ. ಅಂದ್ರೆ ಆಧ್ಯಾತ್ಮಿಕ, ದೈಹಿಕ, ಮಾನಸಿಕ. ಹೆಚ್ಚಿನದಾಗಿ ಜೀವನದಲ್ಲಿ ಏನ್ ಮಾಡ್ತೀವಿ ನಾವು, ಅಯ್ಯೋ ನಂದು ಟೆಸ್ಟ್ ಎಲ್ಲ ನಾರ್ಮಲ್ ಆಗಿತ್ತು ಆದ್ರೂ ನನಗೆ ತೊಂದರೆ ಇದೆ. ಬಿಕಾಸ್ ಟೆಸ್ಟ್ ನೋಡದೆ ಒಂದು ಭಾಗ, ಆರೋಗ್ಯ ಅನ್ನೋ ವಿಷಯಕ್ಕಿದ್ದು ಹಲವಾರು ವಿಷಯಗಳನ್ನ ನಾವು ಅಳವಡಿಸಿಕೊಂಡು, ಹೌದು ನೀವು ಆರೋಗ್ಯದಲ್ಲಿ ಇದ್ದೀರಾ, ನೀವು ಹಿತವಾಗಿ ಚಿಂತನೆ ಮಾಡ್ತಾ ಇದ್ದೀರಾ, ಹಿತವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಆಟ ಪಾಠಗಳಲ್ಲೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಉತ್ತೇಜನ ಇದೆ, ಪ್ಲಸ್ ಅದೇ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಇದೆ, ಅದನ್ನು ನೋಡ್ತೀವಿ. ಸೊ ಆರೋಗ್ಯಕ್ಕೆ ಇದೆಲ್ಲ ಮುಖ್ಯ,
1: ಒಂಥರ ಪರಿಪೂರ್ಣ ಸಂಪೂರ್ಣವಾದಂತಹ ಆರೋಗ್ಯ ಅದ್ರ ಬಗ್ಗೆ, ಅಂದ್ರೆ ಅದ್ರ ಕಡೆ ಗಮನ ಕೊಡ್ಬೇಕು. ಬರೀ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ, ಮಾನಸಿಕವಾಗಿ ನಾವು ಸರಿ ಇಲ್ಲ ಅಂದ್ರೆ ಹೃದಯ ಕೆಲಸ ಮಾಡ್ತಿದ್ರು ಕೂಡ ಏನು ಉಪಯೋಗ ಇಲ್ಲ ಆಗತ್ತ ಅವಾಗ.
0: ಅಬ್ಸಲ್ಯೂಟ್ಲಿ. ಏನಕ್ಕೆ ಅಂದ್ರೆ ಹೃದಯ ಏನ್ ಮಾಡುತ್ತೆ, ನಮ್ಮ ಬೇರೆ ಅಂಗಾಂಗಗಳಿಂದ ಏನು ಡಿಮಾಂಡ್ಗಳು ಬರುತ್ತಲ್ಲ, ಅದು ಮಾನಸಿಕ ಇರ್ಬೋದು ಅಥವಾ ನಮ್ಮ ಕಿಡ್ನಿಯಿಂದ ಇರ್ಬೋದು ಅಥವಾ ಬೇರೆ ಸ್ಟಮಕ್ ಏನು ಕರುಳು ಜಠರ ಅಂತ ಬಿಟ್ಟು ಹೇಳ್ತೀವಲ್ಲ, ಎಲ್ಲಾ ಕಡೆಯಿಂದ ಬರ್ತಿರೋ ಏನು ಸ್ಟ್ರೆಸ್ ನಿದ್ದಿದ್ದು ಹೃದಯಕ್ಕೆ ಹೋಗುತ್ತೆ. ಬಿಕಾಸ್ ಹೃದಯ ಏನ್ ಮಾಡ್ತಾ ಇದೆ, ಎಲ್ಲಿ ಹಸುವಿದೆ, ಎಲ್ಲಿ ಊಟ ಬೇಕು, ಅದನ್ನ ಸಪ್ಲೈ ಮಾಡೋದು ಕೆಲಸ. ಸೊ ಇವಾಗ ಬೇರೆ ಅಂಗಾಂಗಗಳೆಲ್ಲ ಇದ್ದಿದ್ದು ಏರ್ಪೇರಲ್ಲಿ ಇತ್ತು ಅಂತಂದ್ರೆ, ಅವಾಗ ಹೃದಯ ಏನ್ ಮಾಡುತ್ತೆ, ಅದನ್ನ ಮೀಟ್ ಮಾಡ್ಬೇಕಲ್ಲ,
1: ಸರಿ ಮಾಡ್ಬೇಕು,
0: ಸರಿ ಮಾಡ್ಬೇಕು, ಅದನ್ನ ಡಿಮಾಂಡಿಂಗ್ ಮೀಟ್ ಮಾಡ್ಬೇಕು. ಸೊ ಅವುಗಳ ಕೆಲಸ ಶುರು ಆಗುತ್ತೆ ಜಾಸ್ತಿ ಹೃದಯ.
1: ಅಂದ್ರೆ ಹೃದಯ ಈಗ ತಾವು ಊಟ ಅಂತ ಅಂತಂದಾಗ, ಆಹಾರ ಅಂತಂದಾಗ ನಾವು ಏನ್ ತಿಳ್ಕೋಬೇಕು ಅಂದ್ರೆ, ಈ ರಕ್ತ ಪರಿಚಲನೆ,
0: ಹೌದು,
1: ಅದರ ಒಂದು ಶಿಸ್ತುಬದ್ಧವಾದಂತಹ ಕಾರ್ಯ ನಡೀತಾ ಇದೆಯಾ ಅಂತನೋದು
0: ಹೃದಯದ ಕೆಲಸ.
1: ಬಹಳ ಇಂಟ್ರೆಸ್ಟಿಂಗ್ ರಿಯಲಿ ತಾವು ಹೇಳ್ತಾ ಇರೋದು. ಈಗ ಸರ್ ಪ್ರಮುಖವಾಗಿ ಒಂದು ಮುಂದಿನ ಹಂತಕ್ಕೆ ಬರೋಣ. ಈಗ ಪರೀಕ್ಷೆಗಳ ಮಹತ್ವ ಅಂತ ಹೇಳ್ತೀವಿ ನಾವು, ಏನೇನು ಪರೀಕ್ಷೆಗಳು ಆಗ್ಬೇಕು? ಈಗ ಒಂದು ತಾವು ಹೇಳಿದ್ರೆ ಬಹಳ ಸೂಕ್ಷ್ಮವಾದಂತಹ ವಿಷಯ ಅದು, ತಾವು ಹೃದಯಕ್ಕೆ ಅದು ಅದಕ್ಕೂ

0: ಕೂಡ ಒಂದು ಮಾಂಸ ಇರ್ತದೆ, ಅಲ್ಲಿ ನರಗಳು ಇರ್ತವೆ, ಅದರ ಕಾರ್ಯಕ್ಷಮತೆಯನ್ನು ಕೂಡ ನೋಡಬೇಕಾಯ್ತು ಅಂತ ಒಂದು ವಿಷಯ ಆಯಿತು. ಏನು ಸರ್ ಪ್ರಮುಖವಾಗಿ ಒಬ್ಬ ನಮ್ಮ ಸಾಮಾನ್ಯ ಕೇಳುಗರಿಗೆ ಒಂದು ಏನೇನು ಪರೀಕ್ಷೆಗಳು ಮಾಡಬೇಕಾಗತ್ತೆ, ಪರೀಕ್ಷೆಗಳ ಮೂಲಕವಾಗಿ ಅವನಿಗೆ ದೋಷ ಇದೆ, ಅವನಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಒಂದೊಂದಾಗಿ ಹೇಳಿ.
1: ಓಕೆ, ಫಸ್ಟ್ ನಾವು ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅವರ ಜೊತೆ ನಾವು ಚರ್ಚೆ ಮಾಡ್ತೀವಿ. ವಯಸ್ಸು, ಹೆಣ್ಣು ಗಂಡು, ಪ್ಲಸ್ ಅವರ ಫ್ಯಾಮಿಲಿ ಹಿಸ್ಟ್ರಿ, ಅವರ ಅಪ್ಪ ಅಮ್ಮ ಆಗಲಿ ಅಜ್ಜ ಅಜ್ಜಿರಲಿ, ಅದು ಇದೆಲ್ಲದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬಿಟ್ಟು ಹೇಳ್ಬಿಟ್ಟು ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಸೊ ಇವಾಗ ಒಬ್ಬ ವ್ಯಕ್ತಿ, ಇವಾಗ ಇದು ಯಾವುದು ನಮಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ. ಇವಾಗ ಒಬ್ಬ ವ್ಯಕ್ತಿಯು ಇದ್ದಿದ್ದು ಯಾವುದಾದ್ರೂ ಒಂದು ತೊಂದರೆಯಿಂದ ಬಂದಿದ್ದಾರೆ ಅಂತಂದಾಗ ನಾವು ಫಸ್ಟ್ ಅವರು ಪ್ರಶ್ನೆ ಮಾಡೋದೇನು ಅಂತಂದರೆ, ಎಷ್ಟು ಕೆಲಸ ಮಾಡ್ತಿದ್ದೀರಾ, ಯಾವುದು ನಿಮ್ದು ದಿನನಿತ್ಯದ ಕಾರ್ಯಾಚರಣೆ ಎಲ್ಲದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಇದ್ದಿದ್ದು ಈ ಸ್ಟೇರ್ ಕೇಸ್ ಹತ್ತಿರ್ತಾರೆ, ಇವಾಗ ಎರಡು ಮಹಡಿ ಮೆಟ್ಲು ಹತ್ತೋದಕ್ಕೆ ನನಗೆ ಏನೇನು ತೊಂದರೆ ಇಲ್ಲ, ನಾನು ಆರಾಮಾಗಿ ಹತ್ತುತ್ತೀನಿ ಅಂತಂದ್ರೆ ಅರ್ಥ ನಮ್ಮ ಹೃದಯ ನಿದ್ದಿದ್ದು ನಾವು ಅಲ್ಲೇ ಎಕ್ಸಸೈಸ್ ಮಾಡ್ತಾ ಇದೀವಿ. ಸೊ ಆ ರೀತಿ ವ್ಯಕ್ತಿಗಳು ಇವಾಗ ಬೇರೆ ಯಾವುದೋ ಒಂದು ಕಾರಣದಿಂದ ಬಂದ್ರು ಅಂತಂದ್ರೆ ನಾವು ಹೃದಯದ ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ನಮಗೆ ಹೆಚ್ಚು ವಿಷಯ ಸಿಗೋದಿಲ್ಲ, ಬಿಕಾಸ್ ನೀವು ಮಾಡ್ತಿರೋ ಕೆಲಸನೇ ನಾರ್ಮಲ್ ಆಗಿದೆ ಅಂತ. ಇವಾಗ ನೀವು ಟೆಸ್ಟ್ಗಳು ಕೇಳಿದ್ರಿ, ಹೌದು ಇದೆಲ್ಲ ನಾವು ಏನೋ ಒಂದು
0: ಮೊದಲನೇ ಟೆಸ್ಟ್ ಅಂದ್ರೆ ವ್ಯಕ್ತಿಯನ್ನ ಕೇಳೋದು, ಸ್ವಭಾವ, ಅವನ ಪರಿಸರ, ಅವನ ಕಾರ್ಯ ಏನ್ ಮಾಡ್ತಾ ಇದ್ದಾನೆ, ಅದೆಲ್ಲವನ್ನೂ ತಿಳ್ಕೊಳ್ಳೋದು ಮೊದಲನೇ ವಿಷಯ.
1: ಅಬ್ಸಲ್ಯೂಟ್ ಮುಖ್ಯವಾಗಿ ನಾನು ಇಲ್ಲಿ ನಮ್ಮ ಕೇಳುಗರಿಗೆ ನಾನು ಹೇಳೋದೇನು ಅಂತಂದ್ರೆ, ನಿಮ್ಮ ನಿಮ್ಮ ಮನಸ್ಸಿಗೆ ತಕ್ಕಂತೆ ಯಾವುದೋ ಒಂದು ಟೆಸ್ಟ್ ದಯವಿಟ್ಟು ಮಾಡಿಸ್ಕೋಬೇಡಿ.
0: ನನ್ ಮೊನ್ನೆ ECG ಮಾಡಿಸ್ಕೊಂಡೆ, ಆರಾಮ್, ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅಂತ ಅನ್ಕೊಂತ ಆರಾಮಾಗಿ ಇರಬಾರ್ದು.
1: ನೋ,
0: ಅಥವಾ ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಮಾಡಿಸಿದೀನಲ್ಲ ಅಂತ.
1: ಹೌದು. ಸೊ ಮುಖ್ಯವಾಗಿ ಫಸ್ಟ್ ನೀವು ಯಾವಾಗ್ಲೂ ವೈದ್ಯರ ಹತ್ರ ಹೋಗಬೇಕು. ಉತ್ತಮವಾದ ವೈದ್ಯರನ್ನ ಫಸ್ಟ್ ನೀವು ಭೇಟಿ ಮಾಡಬೇಕು, ಸಂದರ್ಶನ ಮಾಡಿ ಆದಮೇಲೆ ಅದಕ್ಕೆ ತಕ್ಕಂತೆ ನಾವು ಟೆಸ್ಟ್ಗಳನ್ನ ಕೊಡ್ತೀವಿ. ಇವಾಗ ಕೆಲವೊಂದು ಸಮಯದಲ್ಲಿ ವಿಷಯದಲ್ಲಿ ನಾನು ಇದನ್ನು ಕೇಳಿ ಬಂದೆ, ಬೇರೆ ಒಬ್ಬರಿಗೇನೋ ತೊಂದರೆ ಆಯ್ತು, ನೀವೆಲ್ಲರೂ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಬಿಟ್ಟು ಬಂದಿತ್ತು.
0: ಹೌದು, ಹೇಳಿದ್ದು ಸರ್ ನಿಜ. ಈಗ ಹಿಂದೆ ಯಾವ್ದೋ ಒಂದು ಘಟನೆ ಇತ್ತು,
1: ಹೌದು,
0: ಯಾವುದಕ್ಕೋ ಸುಮ್ಮನೆ ಹೋದವರು ಅಪ್ಪನಿಗೆ ತೋರ್ಸಕ್ ಹೋಗಿ ಮಗಳು ಏನೋ ಒಂದು ಇಂಜೆಕ್ಷನ್ ತಗೊಂಡು ಸಾವಾಗಿ ಘಟನೆ ಆದಂತದ್ದು ಕೂಡ ಒಂಥರ ವಿಚಿತ್ರ. ಅಂದ್ರೆ ಎಲ್ಲೋ ಏನೋ ಮಾಡಿಸಿದ್ರೆ ನಾವು ಮಾಡಿಸೋಣ ಅಂತ ಹೋಗೋದು ತಪ್ಪು ಆಗುತ್ತೆ.
1: ತಪ್ಪು ತಪ್ಪು. ಸೊ ಅದು ಈ ಸಾಮಾಜಿಕ ಮಾಧ್ಯಮದಲ್ಲೂ ಬಹಳಷ್ಟು ಬರ್ತಾ ಇದಾವೆ. ಇವಾಗ ನನಗೆ
0: ಕಲ್ಪನೆಗಳು, ತಪ್ಪು ವಿಚಾರಗಳು ಸ್ಪ್ರೆಡ್ ಆಗ್ತಿರ್ತವೆ.
1: ರೈಟ್. ಬಿಕಾಸ್ ಒಬ್ಬರಿಗೆ ಆದ ತೊಂದರೆ ಇನ್ನೊಬ್ಬರಿಗೂ ಅದೇ ರೀತಿ ಅನ್ನೋದಿಲ್ಲ. ಮಾನವ ಎಲ್ಲರೂ ಬೇರೆ ಬೇರೆ, ಅವರ ಪರಿಸರನು ಬೇರೆ ಬೇರೆ, ಅವರಿಗೆ ಆಗ್ತಿರುವ ಸಂದರ್ಭಗಳನ್ನು ಬೇರೆ ಇರ್ತವೆ. ಸೊ ನಿಮಗೆ ಏನಾದರೂ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಮೊದಲು ವೈದ್ಯರನ್ನು ಕಾಣಬೇಕು.
0: ಹೌದು ಹೌದು, ಅವ್ರು ಹೇಳಿದಂಗೆ ಪರೀಕ್ಷೆಗಳನ್ನು ಮಾಡಿಸ್ತಾ ಹೋಗಬೇಕು.
1: ಕರೆಕ್ಟ್.
0: ಹಂತವಾಗಿ ಕೂಡ ಪರೀಕ್ಷೆ ಮಾಡೋ ಸಾಧ್ಯತೆ ಇರ್ತವೆ. ಯಾಕಂದ್ರೆ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ ವಿಶೇಷವಾಗಿ ಹೃದಯದ ಕಾಯಿಲೆ ಇದೆ ಅಂತ ಹೇಳಬೇಕಂದ್ರೆ ಅವರು ಸಾವಿರ ಬಾರಿ ಯೋಚನೆ ಮಾಡ್ತಾರೆ.
1: ಕರೆಕ್ಟ್.
0: ಯಾಕಂದ್ರೆ ಸುಮ್ಮನೆ ಅದು ಅಯ್ಯೋ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಕೊಂಡು ಎದೆ ಹೊಡ್ಕೊಂಡ್ಬಿಡ್ತಾನೆ.
1: ಹೌದು.
0: ಆ ಭಯ ಇದೆಯಲ್ಲ, ಸಮಸ್ಯೆ ಇನ್ನೂ ಹೆಚ್ಚು ಮಾಡಬಹುದು ಹೇಳಿದ ಪ್ರಕಾರ.
1: ಕರೆಕ್ಟ್. ಇವಾಗ ಆಕ್ಚುಲಿ 50% ನಾನು ನೋಡುವ ರೋಗಿಗಳಲ್ಲಿ 50% ಜನ ಇವಾಗ ಅವ್ರ ತಲೆ ಒಳಗಡೆ ಒಂದು ಹೊಕ್ಬಿಟ್ಟಿತ್ತು ಅಂತಂದ್ರೆ ನೀವು ಟೆಸ್ಟ್ ಎಲ್ಲ ಮಾಡಿದ್ರಿ ಆದ್ರೆ ಅದು ನಾರ್ಮಲ್ ಇತ್ತು ಅಂದ್ರೆ ತಲೆ ಒಳಗಡೆಯಿಂದ ಆ ಒಂದು ಸಂದೇಹ ಏನಿದೆಯಲ್ಲ ತೆಗೆಯೋದು ಬಹಳ.
0: ನಿಮ್ಮ ರೀತಿಯಂತ ವೈದ್ಯರು ಅಂತರ ಆತ್ಮೀಯವಾಗಿ ನೋಡಪ್ಪ ಏನಿಲ್ಲ, ಹಂಗಲ್ಲ ಹಿಂಗಲ್ಲ, ಏನಿಲ್ಲ, ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಅದೇನು ಮಾಡಿಸೋ ಅವಶ್ಯಕತೆ ಇಲ್ಲ ಅಂತಂದಾಗ ಅವ್ರಿಗೆ ಪರವಾಗಿಲ್ಲ ಡಾಕ್ಟರ್ ನಮ್ಗೆ ಎಷ್ಟು ಚೆನ್ನಾಗಿ ಧೈರ್ಯ ಕೊಟ್ರಲ್ಲ ಅಂತಂತೇಳಿ ಇರುತ್ತೆ.
1: ಹೌದು.
0: ಸೊ ವೈದ್ಯರ ಜೊತೆಗೆ ಒಂದು ಸಮಾಲೋಚನೆ ಬಹಳ ಮುಖ್ಯ.
1: ಮುಖ್ಯವಾದ ಅದು ಮೊದಲ ಘಟ್ಟ.
0: ನೆಕ್ಸ್ಟ್
1: ನೆಕ್ಸ್ಟ್ ಇದ್ದಿದ್ದು ಸಿಂಪಲ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ. ಇವಾಗ ಮೊದಲನೇದಾಗಿ ಚೀಪೆಸ್ಟ್ ಟೆಸ್ಟ್ ಅಂತಂದ್ರೆ ECG.
0: ಓಕೆ.
1: ECG ಇದ್ದಿದ್ದು ಎಲ್ಲಾ ಒಂದು ಆರೋಗ್ಯ ಘಟಕದಲ್ಲಿ ಅಥವಾ ಆರೋಗ್ಯ ಕೇಂದ್ರಗಳಲ್ಲಿ ಇದು ಆರಾಮಾಗಿ ಸಿಗುತ್ತೆ. ಆ ECG ಮಾಡ್ಬೇಕಾದ್ರೂ ನಾವು 12 lead ECG ಅಂತೀವಿ, ಅಂದ್ರೆ 12 ಲೀಡ್
0: ಏನೇನೋ ಇರ್ತಾವಲ್ಲ ಇಡ್ತಾರಲ್ಲ
1: ಇಡ್ತಾರಲ್ಲ,
0: ಎರಡು ಮೂರು ಇದ್ರೆ ಆಗಲ್ಲ.
1: ECG. ಇವಾಗ ಹೃದಯ ಅನ್ನೋದು ನೀವು 3D ಅಥವಾ 4D ಪಿಕ್ಚರ್ ತರ ಯೋಚನೆ ಮಾಡಬೇಕು.
0: ಓಕೆ.
1: ಅಂಡ್ ಪ್ಲಸ್ ಎರಡನೇದೇನು ಅಂತಂದ್ರೆ ಇವಾಗ ಅವರು ECG ಮಾಡಬೇಕಾದ್ರೂ ಅವರು ಅದನ್ನ ತಕ್ಕನಾಗಿನೇ ದೇಹದ ಮೇಲೆ ಅದನ್ನು ಜೋಡಿಸ್ಬಿಟ್ಟು ವಿಷ ತಗೊಳ್ಬೇಕು. ಅದ್ರಲ್ಲೂ ಏರ್ಪೇರ್ ಆಯ್ತು ಅಂತಂದ್ರೆ ವಿಷನೂ ನಮಗೆ ಸಿಗೋದನ್ನು ಏರ್ಪೇರ್ ಆಗುತ್ತೆ.
0: ಸರಿ ಸರಿ, ಈಗ ತಾವು ಹೇಳೋದು ಅರ್ಥ ಆಯ್ತು ಸರ್. ಈಗ ಅಂದ್ರೆ ಅಲ್ಲಿ ಕೂಡ ತಜ್ಞರೇ ಇರಬೇಕು.
1: ಹೌದು.
0: ಯಾರ್ಯಾರೋ ಎಲ್ಲೆಲ್ಲೋ ಯಾರ್ಯಾರೋ ಟೆಕ್ನಿಷಿಯನ್ ಮಾಡಿದ್ರು ಅಂತಂತ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ಕೊಂಡ್ ಬರೋದಲ್ಲ, ನಿಯಮಬದ್ಧವಾಗಿ ಮಾಡಿರಲ್ಲ ಅಂತ ಅನ್ನೋದು ಮುಖ್ಯ.
1: ಅದನ್ನು ಗಮನಿಸ್ಬೇಕು. ನೆಕ್ಸ್ಟ್ ಇದ್ದಿದ್ದು ಇವಾಗ ತೊಂದರೆ ಇತ್ತು, ಇವಾಗ ನನಗೆ ಎದೆ ನೋವಿದೆ, ಉಸಿರಾಟ ತೊಂದರೆ ಇದೆ, ಸುಸ್ತಾಗ್ತಿದೆ, ಯಾವುದೋ ಒಂದು ಇದು ಬಹುಶಃ ಹೃದಯಕ್ಕೆ ಸಂಬಂಧದ ಒಂದು ತೊಂದರೆ ಇರ್ಬೋದು ಅನ್ನಿಸ್ತು ಅಂತಂದಾಗ ಅವಾಗ ನಾವು ರಕ್ತ ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ರಕ್ತ ಪರೀಕ್ಷೆ ನಾವು ಟ್ರೊಪೋನಿನ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ, ಬ್ಲಡ್ ಟೆಸ್ಟ್. ಅದು ಬಹಳ ಸೆನ್ಸಿಟಿವ್. ಅದೇನು ಅಂತಂದ್ರೆ ಹೃದಯದ ಯಾವುದಾದ್ರೂ ಒಂದು ಮಸಲ್, ಒಂದು ಮಸಲ್ನು

0: ಅನ್ನೋ ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅದು ಬ್ಲಡ್ ಟೆಸ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಸಿಂಪ್ಟಮ್ಸ್ ಶುರು ಆದಾಗಿಂದ ಕನಿಷ್ಠ ಪಕ್ಷ 3 ಗಂಟೆಯ ನಂತರ ಈ ಪರೀಕ್ಷೆ ಮಾಡ್ತು ಅಂತಂದ್ರೆ ಅದು ನಮಗೆ ಒಂದು ಡೌಟ್ ಕೊಡುತ್ತೆ, ಹೌದು ಇಲ್ಲಿ ತೊಂದರೆ ಇದೆ ಇರಬಹುದು ಅಥವಾ ಖಂಡಿತ ಇದೆ ಅಂತ ಹೇಳ್ಬಿಟ್ಟು.
1: ಸರಿ, ಹಂಗಾರೆ ಈಗ ಎದೆನೋವು ಒಂದು ಅಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಆ ರಕ್ತ ಪರೀಕ್ಷೆ ಮಾಡಿದಾಗ ಈ ಸಮಸ್ಯೆ ಇದೆ ಅಂತ ಸ್ವಲ್ಪ ನಿಮಗೆ ಮೊದಲಿಗೆ ಗೊತ್ತಾಗುತ್ತೆ. ಇ ಸಿ ಜಿ ಒಂದು ವಿಷಯ ಆದ್ರೂ ರಕ್ತ ಪರೀಕ್ಷೆಯಿಂದ ಸ್ವಲ್ಪ ಒಂಥರ ಏನೋ ಸಮಥಿಂಗ್ ಈಸ್ ರಾಂಗ್ ಅಂತ,
0: ಸಮಥಿಂಗ್ ಈಸ್ ರಾಂಗ್. ಸೊ ಆವಾಗ ನಮಗೆ ಏನಾಗುತ್ತೆ, ಬಿಕಾಸ್ ಇವಾಗ ದೇಹ ಅನ್ನೋದು ಮಾನವನ ದೇಹ ಮಾತಾಡೋದು ಒಂದೇ ಭಾಷೆ, ನೋವು
1: ನೋಡಿ, ನೋವು ಅಷ್ಟೇ,
0: ನೋವು, ತಲೆನೋವು, ಕಣ್ಣೋವು, ಕೈ ನೋವು, ಹೃದಯ ನೋವು, ಹೊಟ್ಟೆ ನೋವು, ಆ ನೋವಿನಿಂದ ಅಷ್ಟೇನೆ ಒಬ್ಬ ವ್ಯಕ್ತಿ ಒಬ್ಬ ರೋಗಿ ಇದ್ದಿದ್ದು ವೈದ್ಯರ ಹತ್ರ ಬರೋದು. ಆ ನೋವು ನಿಜವಾಗ್ಲೂ ಯಾವ ಭಾಗದ್ದು ಅಂತ ಹೇಳ್ಬಿಟ್ಟು ನಾವು ಪರೀಕ್ಷೆ ಮಾಡ್ತೀವಲ್ಲ, ಆ ಪರಿಣಿತಿ ಇದ್ದಿದ್ದು ವೈದ್ಯರ ಹತ್ರ ಇರಬೇಕು.
1: ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಆ ದೇಹದ ಭಾಷೆ ನೋವು ಅಂತ ಅನ್ನೋದು ಈಗ ನಮ್ಮ ಕೇಳುಗರಿಗೆ ಅರ್ಥ ಆಯ್ತದೆ. ಓಹೋ, ಹೌದಲ್ಲ, ನಾವು ಪ್ರತಿಯೊಂದಕ್ಕೂ ನೋವು ಶಮನ ಆಗ್ಬೇಕು ಅಂತ ಅನ್ನೋದೇ ಹೋಗೋದು.
0: ಹೌದು,
1: ನೋವು ಯಾವ ಕಾರಣಕ್ಕಾಗಿ ಆಯ್ತು ಅಂತ ಅನ್ನೋದನ್ನ ನೀವು ಕಂಡುಹಿಡಿತೀರಿ.
0: ಹೌದು. ಸೊ ಇವಾಗ ECG ಆಯ್ತು, ನೆಕ್ಸ್ಟ್ ರಕ್ತ ಪರೀಕ್ಷೆ
1: ಆಯ್ತು.
0: ನೆಕ್ಸ್ಟ್ ನಾವು ಏನ್ ಚೆಕ್ ಮಾಡ್ತೀವಿ, ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತೀವಿ, ಹೃದಯದ ಅಲ್ಟ್ರಾಸೌಂಡ್.
1: ಓ, ಸೊ ಅದು ಅಂದ್ರೆ ಈಗ ECGಕ್ಕಿಂತ ಭಿನ್ನ.
0: ಭಿನ್ನ. ಇವಾಗ ECG ಏನ್ ಮಾಡುತ್ತೆ, ಹೃದಯದ ಎಲೆಕ್ಟ್ರಿಸಿಟಿ ಅಷ್ಟೇನೆ ಅದು ನೋಡ್ತಾ ಇರೋದು. ನಮ್ಮ ದೇಹದಲ್ಲಿದ್ದು ಯಾವಾಗ್ಲೂ ಎಲೆಕ್ಟ್ರಿಸಿಟಿ ಚಲನೆ ಇದ್ದೇ ಇರುತ್ತೆ. ಮೆದುಳಿನಿಂದ ಹಿಡಿದು ಬೆರಳಿನ ಕಾಲ್ ಬೆರಳುವರೆಗೂ ಈ ಎಲೆಕ್ಟ್ರಿಕಲ್ ಚಲನೆ ಇದ್ದೇ ಇರ್ತತೆ. ನಾವು ಅದನ್ನ ಒಂದಲ್ಲ ಒಂದ್ ರೀತಿನಲ್ಲಿ ಟೆಸ್ಟ್ ಮಾಡ್ತಾನೆ
1: ಇರ್ತೀವಿ.
0: ಸೊ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇತ್ತು ಅಂತಂದ್ರೆ ಆ ಅಣು ಇದೆಯಲ್ಲ, ದೇಹದ ಅಣು ಇದ್ದಿದ್ದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಇರಬಹುದು ಅಂತ ಅರ್ಥ. ಸೊ ಇವಾಗ ECG ಇದ್ದಿದ್ದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಚೆಕ್ ಮಾಡ್ತು ಅಂತಂದ್ರೆ, ನೆಕ್ಸ್ಟ್ ಎಕೋಕಾರ್ಡಿಯೋಗ್ರಾಮ್ ಇದ್ದಿದ್ದು ಹೃದಯದ ಈ ಚೇಂಬರ್ಸ್ ಗಳಿರ್ತಾವಲ್ಲ ಭಾಗಗಳು, ಆಮೇಲೆ ಅವುಗಳ ಕವಾಟಗಳು ಅಂದ್ರೆ ವಾಲ್ವ್ಸ್ ಅಂತ ಹೇಳ್ತೀವಿ, ಅವುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿ ನೋಡ್ತೀವಿ. ಇವಾಗ ರಕ್ತ ಚಲನೆ ಸೀದಾ ಆಗ್ತಾ ಇದೆಯಾ, ಎಲ್ಲಾದ್ರೂ ಬ್ಯಾಕ್ ಪ್ರೆಷರ್ ಆಗ್ತಾ ಇದೆಯಾ, ಎಲ್ಲಾದ್ರೂ ಒಂದ್ ಕಡೆ ಒತ್ತಡ ಆಗ್ತಾ ಇದೆಯಾ, ಅದನ್ನ ಚೆಕ್ ಮಾಡೋದಕ್ಕೆ ಎಕೋಕಾರ್ಡಿಯೋಗ್ರಾಮ್ ಆಯ್ತು. ನೆಕ್ಸ್ಟ್ ಇವಾಗ ರಕ್ತ ಚಲನೆಯ ತೊಂದರೆಯಿಂದ ಹೃದಯದಲ್ಲಿ ಊಟ ಕಮ್ಮಿ ಆದ ಹೃದಯದ ಮಾಂಸಕ್ಕೆ ಮಸಲ್ಗೆ ಊಟ ಕಮ್ಮಿ ಆದಂತಾಗ ಅವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಅಬ್ನಾರ್ಮಲ್ ಆಗುತ್ತೆ. ಸೊ ಅದು ECG ನಲ್ಲಿ
1: ಗೊತ್ತಾಗುತ್ತೆ.
0: ಆದ್ರೆ ಅದು ECG ನಲ್ಲಿ ಗೊತ್ತಾದ ತಕ್ಷಣ ನಾವು ಒಂದು ಡೌಟ್ ಪಡಬಹುದು, ಓ ಹೌದು ರಕ್ತನಾಳದಲ್ಲಿ ಇದು ತೊಂದರೆ ಇದೆಯೋ ಇರಬಹುದು ಅಂತ. ಬಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಪರೀಕ್ಷೆಗಳೇನು ಅಂತಂದ್ರೆ, ಇವಾಗ ಆಸ್ಪತ್ರೆಗೆ ಹೋಗೋದಲ್ಲೇನೆ ಬರೀ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲಿ ಮಾಡೋದಿತ್ತು ಅಂತಂದ್ರೆ ನಾವು CT ಆಂಜಿಯೋಗ್ರಾಮ್ ಆಫ್ ದ ಕಾರ್ಡಿಯಾಕ್ ಅಂತೀವಿ, ಅಂದ್ರೆ ಹೃದಯ ಭಾಗದ CT, ಅದ್ರ ಜೊತೆ ಜೊತೆಗೆ ಕ್ಯಾಲ್ಸಿಯಂ ಸ್ಕೋರ್ ಅಂತ ಬಿಟ್ಟು ಒಂದು ಟೆಸ್ಟ್ ಮಾಡ್ತೀವಿ. ಅದು ನಮಗೆ ಒಂದು ಐಡಿಯಾ ಕೊಡುತ್ತೆ ಹೃದಯದ ರಕ್ತನಾಳ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಕೋಕಾರ್ಡಿಯೋಗ್ರಾಮ್ ಮಾಡ್ಕೊಂಡ್ ಬಂದ್ಬಿಟ್ಟು, ಏ ನಂದು ಹಾರ್ಟ್ ಎಲ್ಲ ನಾರ್ಮಲ್ ಆಗಿದೆ, ಬ್ಲಾಕೇಜ್ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಎಕೋಕಾರ್ಡಿಯೋಗ್ರಾಮ್ ರಕ್ತನಾಳದ ಬಗ್ಗೆ ಹೇಳೋದಿಲ್ಲ,
1: ಹಂಗೆ
0: ಸಸ್ಪಿಷನ್ ಕೊಡ್ಬೋದಷ್ಟೇ. ಬಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ CT ಕರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು MRI ಟೆಸ್ಟ್ ಅಂತ ಬಿಟ್ಟು ಒಂದು ಮಾಡ್ತೀವಿ, ಅದು ನೆಕ್ಸ್ಟ್ ಭಾಗ. ಇದ್ರ ಜೊತೆ ಜೊತೆಗೆ ಇನ್ನೊಂದು ಬಹಳ ಕಾಮನ್ ಟೆಸ್ಟ್ ಒಂದು ಮಾಡ್ತೀವಿ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಬಿಟ್ಟು ಕೇಳಿರ್ಬೋದು,
1: TMT
0: ಟೆಸ್ಟ್. ಅದನ್ನು ಒಂದು ಇಂಪಾರ್ಟೆಂಟ್ ಟೆಸ್ಟ್. ಇವಾಗ ಇವಾಗ ECG, ಎಕೋಕಾರ್ಡಿಯೋಗ್ರಾಮ್, CT, ಆಮೇಲೆ ಬ್ಲಡ್ ಟೆಸ್ಟ್ ಸೇರಿಸ್ಕೊಳ್ಳೋಣ.
1: ಓಕೆ,
0: ಇವೆಲ್ಲದನ್ನು ನಾವ್ ಯಾವಾಗ ಮಾಡ್ತೀವಿ, ಆರಾಮಾಗಿ ಮಲಗಿರುವಾಗ ನಾವು ಆ ಒಂದು ವಿಷಯನ ಕಲೆ ಹಾಕ್ತಾ
1: ಇದೆ.
0: ಇವಾಗ ನಾವು ಈ ವ್ಯಕ್ತಿ ಕೆಲಸ ಮಾಡಿದಾಗ ಯಾವ ರೀತಿ ಇರುತ್ತೆ ಹೃದಯ ಅಂತ ಚೆಕ್ ಮಾಡ್ಬೇಕಲ್ಲ,
1: ಅದೇ ಟ್ರೆಡ್ಮಿಲ್.
0: ಅದು ಟ್ರೆಡ್ಮಿಲ್.
1: ಓಕೆ, ಟ್ರೆಡ್ಮಿಲ್ ಅಲ್ಲಿ ಓಡದಂಗೆ ಓಡಪ್ಪ ನೀನು ಅಂತ ಅನ್ನೋದು ಈ ಕಡೆ ನೀವು ಟೆಸ್ಟ್ ಮಾಡ್ಬಿಡ್ತೀವಿ.
0: ಟೆಸ್ಟ್ ಮಾಡ್ತೀವಿ ನಾವು ಹೃದಯದಲ್ಲಿ ECG ಫಸ್ಟ್ ಕನೆಕ್ಟ್ ಮಾಡ್ಬಿಟ್ಟು. ನೀವು ಓಡ್ತಾ ಇರಬೇಕಾದ್ರೆ ಅದನ್ನ ಪ್ರತಿ 3 ನಿಮಿಷಕ್ಕೊಮ್ಮೆ ಅದ್ರದ್ದು ಸ್ಲೋಪ್ ಅಂತೀವಿ, ಆಂಗಲ್, ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಅಂತಂದ್ರೆ ಹೃದಯ ಬಡಿತ ಇನ್ಕ್ರೀಸ್ ಆಗ್ಬೇಕು. ಹೃದಯ ಬಡಿತ ಇನ್ಕ್ರೀಸ್ ಆದಂಗೂ ಹೃದಯ ಕೆಲಸ ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹೃದಯದ ಕೆಲಸ ಜಾಸ್ತಿ ಆದಂಗೂ ಹೃದಯನೇ ಅದ್ರ ರಕ್ತನಾಳದಿಂದ ನನಗೆ ಜಾಸ್ತಿ ಊಟ ಬೇಕು ಅಂತ ಕೇಳ್ಕೊತಾ
1: ಇದೆ.
0: ಆ ಕೇಳ್ಕೊತಿರ್ಬೇಕಾದ್ರೆ ಬಡಿತ ಏನಿದೆಯಲ್ಲ ಫಂಕ್ಷನ್ ನಾರ್ಮಲ್ ಇತ್ತು ಅಂತಂದ್ರೆ ಈ ಟ್ರೆಡ್ಮಿಲ್ ಅಲ್ಲಿ ಇದ್ದಿದ್ದು ECG ನಾರ್ಮಲ್ ಆಗಿನೇ ಹೋಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಹಂತದಲ್ಲಿ ಇವಾಗ ಬ್ಲಾಕೇಜ್ ನ ನಾವು ಸಸ್ಪೆಕ್ಟ್ ಮಾಡಿದ್ವಿ, ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ರಕ್ತ ಚಲನೆ ಚೆನ್ನಾಗಿದೆ,
1: ಚೆನ್ನಾಗಿರುತ್ತೆ.
0: ಆದ್ರೆ ಇವಾಗ ಹೃದಯ

0: ಹೊಡಿತ ಜಾಸ್ತಿ ಆದಾಗ ನನಗೆ ಜಾಸ್ತಿ ರಕ್ತ ಬೇಕಲ್ಲ, ಬಟ್ ಇವಾಗ ಬ್ಲಾಕೇಜ್ ಇದೆ ಅಂದಾಗ ನನಗೆ ಆ ರಕ್ತ ಚಲನೆ ಕಮ್ಮಿ ಆಗೋದಿಲ್ಲ, ಕಮ್ಮಿ ಆಗ್ಬಿಡುತ್ತೆ. ಅವಾಗಿದ್ದು ನಾವು ಟ್ರೆಡ್ ಮಿಲ್ ಅಲ್ಲಿ ಏನಾಗುತ್ತೆ, ಆ ಭಾಗದಲ್ಲಿ ಆ ಹಂತದಲ್ಲಿ ಅಲ್ಲಿ ಈ ಸೀಜನ್ ಅಲ್ಲಿ ಏರ್ಪೇರ್ ಕಾಣಿಸುತ್ತೆ.
1: ಸಮಾಲೋಚನೆಯಿಂದ ಶುರು, ಮೊದಲು ಮಾತು ಅವರಿಗೆ ಕೇಳೋದ್ರಿಂದ, ಪ್ರಶ್ನೆ ಕೇಳೋದ್ರಿಂದ ಶುರು ಆದ್ರೆ ಅಲ್ಲಿಂದ ಶುರು ಆದ್ರೆ ಇಲ್ಲಿವರೆಗೂ ಬರ್ತದೆ.
0: ಇಲ್ಲಿವರೆಗೂ
1: ಮುಂದಿನ ಹಂತ ಮತ್ತೆ
0: ಇವಾಗ ಪರೀಕ್ಷೆ ಎಲ್ಲ ಆದ್ಮೇಲೆ ಇದ್ದಿದ್ದು, ಇದು ಡೆಫಿನೆಟಿವ್ ಆಗಿ ಹೇಳೋದಿಲ್ಲ, ಇವೆಲ್ಲ ಸಸ್ಪಿಷನ್ ಇನ್ಕ್ರೀಸ್ ಮಾಡುತ್ತೆ, ಸಂದೇಹ ಹೆಚ್ಚು ಮಾಡುತ್ತೆ.
1: ಇವೆಲ್ಲದನ್ನು
0: ಹೌದು ಇವರಿಗೆ ಬಹುಶಃ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆ, ಎಲ್ಲೋ ಅಡೆ ತಡೆ ಇದೆ, ರಕ್ತ ಸರಿಯಾಗಿ ಚಲನೆ ಆಗ್ತಾ ಇಲ್ಲ, ಇದನ್ನ ನಾವು ಡೆಫಿನೆಟಿವ್ ಆಗಿ ಟೆಸ್ಟ್ ಮಾಡಬೇಕು ಅಂದಾಗ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರೋದು ಕರೋನರಿ ಆಂಜಿಯೋಗ್ರಾಮ್, ಅಂದ್ರೆ ಹಾರ್ಟ್ ಆಂಜಿಯೋಗ್ರಾಮ್ ಅಂತ ಹೇಳಿ, ಹಾರ್ಟ್ ಕ್ಯಾತ್ ಅಂತ ಬಿಟ್ಟು ಹೇಳ್ತಾರೆ, ಕರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು, ಅದು ದಟ್ ಈಸ್ ದಿ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್.
1: ಓಕೆ, ಅಂದ್ರೆ ಏನ್ ಮಾಡ್ತೀರಿ ನೀವು ಅಲ್ಲಿಗೆ ಟೆಸ್ಟ್ ಮಾಡೋದಾ?
0: ಅದನ್ನೇನು, ಅದನ್ನ ಉತ್ತಮವಾದ ಆಸ್ಪತ್ರೆ, ಆ ವ್ಯವಸ್ಥಿತ ಆಸ್ಪತ್ರೆ ಅಲ್ಲೇನೆ ಮಾಡಕ್ಕಾಗೋದಿದು.
1: ಓಕೆ,
0: ಅದಕ್ಕೆ ನಾವೇನ್ ಮಾಡ್ತೀವಿ, ಯಾವುದಾದ್ರೂ ಒಂದು ರಕ್ತನಾಳ ಇಲ್ಲ ಕೈಯಿಂದ ಅಥವಾ ತೊಡೆಸಂದಿಂದ,
1: ಓಕೆ,
0: ಆ ರಕ್ತನಾಳದಲ್ಲಿದ್ದು ಒಂದು ಸಣ್ಣ ನೀಡಲ್ನಿಂದ ನಾವು ವೈರ್ ಹಾಕೊಂಡು ಒಂದು ದೊಡ್ಡ ಕ್ಯಾಥೆಟರ್ ಹೊರಗಡೆ ಭಾಗದಿಂದ ಹೃದಯಕ್ಕೆ ತಲುಪುವಂತಹ ಒಂದು ಕ್ಯಾಥೆಟರ್ ಆಲ್ಮೋಸ್ಟ್ 100 centimeters ಇರುತ್ತೆ ಸ್ಟ್ಯಾಂಡರ್ಡ್, ಅಥವಾ 120 centimeters ಉದ್ದದ ಒಂದು ಟ್ಯೂಬ್ ತರ, ಅದನ್ನ ನಾವು ಈ ದೇಹದ ಹೊರಭಾಗದಿಂದ ಅಂದ್ರೆ ಕೈಯಿಂದ ಅಥವಾ ತೊಡೆಸಂದಿನಿಂದ ಅದನ್ನ ನಾವು ಹೃದಯದ ಭಾಗದ ತನಕ ಕಳಿಸ್ಕೊಡೋದು. ಆ ಹೃದಯದ ಭಾಗಕ್ಕೆ ಪೋಣಿಸಿದಾಗ ಹೃದಯದ ರಕ್ತನಾಳ ಏನು ಶುರು ಆಗುತ್ತಲ್ಲ ಅಲ್ಲಿಗೆ ನಾವು ಪೋಣಿಸ್ಬಿಟ್ಟು ಈ ಇನ್ನೊಂದು ಕಡೆ ಏನು ಹೊರಗಡೆ ಭಾಗದಲ್ಲಿ ಇರುತ್ತಲ್ಲ ಕ್ಯಾಥೆಟರ್, ಅಲ್ಲಿಂದ ನಾವು ಒಂದು ಕಾಂಟ್ರಾಸ್ಟ್ ಡೈ ಅಂತ ಬಿಟ್ಟಿರ್ತೀವಿ, ಅದನ್ನ ಪುಷ್ ಮಾಡ್ತೀವಿ, ತಳ್ತೀವಿ. ಅದು ತಳದಾಗ ಹೃದಯದ ರಕ್ತನಾಳಗಳೆಲ್ಲದನ್ನು ತುಂಬಿಕೊಳ್ತತೆ ಈ ಡೈಯಿಂದ. ತಕ್ಷಣ ನಾವು ಎಕ್ಸ್ರೇ ತೆಗಿತೀವಿ. ಅವಾಗ ನಮಗೆ ಐಡಿಯಾ ಬರುತ್ತೆ, ಈ ರಕ್ತನಾಳ ಇದ್ದಿದ್ದು ಸಂಪೂರ್ಣವಾಗಿ ಸಲೀಸಾಗಿ ಫ್ಲೋ ಆಗ್ತಿದ್ಯಾ ಅಥವಾ ಎಲ್ಲಾದ್ರೂ ಬ್ಲಾಕೇಜ್ ಇದೆಯಾ.
1: ಅಕಸ್ಮಾತ್ ಅಲ್ಲಿ ಆ ಸಂದರ್ಭದಲ್ಲಿ ಬ್ಲಾಕೇಜ್ ಇದೆ ಅಂತ ಗೊತ್ತಾಗುತ್ತೆ, ಏನ್ ಮಾಡ್ತೀರಿ?
0: ಅವಾಗಿದ್ದು ಇದನ್ನ ಸ್ಟೆಂಟ್ ಹಾಕ್ಬಿಟ್ಟು ಹಾಕ್ಬಿಟ್ಟು ನಾವು ಓಪನ್ ಮಾಡಕ್ಕಾಗುತ್ತಾ, ಅಥವಾ ಬ್ಲಾಕೇಜ್ಗಳು ಜಾಸ್ತಿ ಇದೆ ಅಂದಾಗ ಬೈಪಾಸ್ ಸರ್ಜರಿ ಮಾಡುತ್ತೆ.
1: ಓಹೋ, ಅರ್ಥ ಆಯ್ತು.
0: ಸೊ ಇದೆಲ್ಲ ಹಂತ ಹಂತವಾಗಿ
1: ಅಂದ್ರೆ ಪರೀಕ್ಷೆಗಳು ಅಂದ್ರೆ ಒಂದು ಬೇಕಾದ್ರೆ ಅದು ಚಿಕಿತ್ಸೆನು ಆ ಕಡೆ ಸರ್ಜರಿ ಟೈಪ್ನು ಆದಂಗ ಆಗಬಹುದು ಆ ಟೈಮಲ್ಲಿ.
0: ಹೌದು,
1: ಆವಾಗಲೇ ಬೇಕಾದ್ರೆ ನಿರ್ಧಾರ ಮಾಡ್ಬಿಡ್ತೀರಾ ಪರೀಕ್ಷೆ ಟೈಮಲ್ಲಿ, ಇದು ಬ್ಲಾಕೇಜ್ ಇದೆ ಅಂತ ಗೊತ್ತಾದ್ರೆ ಅಲ್ಲಿ ನೀವು ಅದನ್ನ ಸರಿಪಡಿಸ್ಬಿಡ್ತೀರಾ?
0: ಅಂದ್ರೆ ಇವಾಗ ಬ್ಲಾಕೇಜ್ 80% ಜಾಸ್ತಿ ಇತ್ತು ಅಂದ್ರೆ ಮಾತ್ರ ಅದನ್ನ ಓಪನ್ ಮಾಡಬೇಕು. ಇವಾಗ 70% ಬ್ಲಾಕೇಜ್ ಇತ್ತು ಅಂದ್ರೆ ಇವಾಗ ನಾವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ 70% ಬ್ಲಾಕೇಜ್ ಇಟ್ಟು, ಆದ್ರೆ ಅವರ ತೊಂದರೆಗಳು ಸ್ವಲ್ಪ ನಿಜವಾದ ಬ್ಲಾಕೇಜ್ ಇಂದಾನೆ ತೊಂದರೆ ಆಗ್ತಿದೆ ಅಂತ ಬಿಟ್ಟು ನಮಗೆ ಅವರ ಸಂಭಾಷಣೆನಲ್ಲಿ ಗೊತ್ತಾಗಿತ್ತು ಅಂದಾಗ ನಾವು 70% ಬ್ಲಾಕೇಜ್ಗೂ ನಾವು ಓಪನ್ ಮಾಡ್ತೀವಿ,
1: ಓಪನ್ ಮಾಡಿ ಅಲ್ಲಿ
0: ಸ್ಟೆಂಟ್ ಹಾಕ್ತೀವಿ ಇಲ್ಲ ಬೈಪಾಸ್ ಸರ್ಜರಿ ಕಳಿಸ್ಕೊಡ್ತೀವಿ. ಇವಾಗ 70%ಗಿಂತ ಕಮ್ಮಿ ಇತ್ತು ಬ್ಲಾಕೇಜ್, ಅದಕ್ಕೆ ಓಪನ್ ಮಾಡಬಾರ್ದು ಮಾತ್ರೆಗಳು. ಸೊ ನಮ್ಮ ಕೇಳುಗರ ಹತ್ರ ನಾನು ಏನ್ ಹೇಳ್ಕೊತೀನಿ ಅಂತ ಕೇಳ್ಕೋಬೇಕು ಅಂತಂದ್ರೆ, ಬ್ಲಾಕೇಜು 70%ಗಿಂತ ಕಮ್ಮಿ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ,
1: ವೈದ್ಯರು ನಿಮಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ. ಸರಿ, ಧೈರ್ಯವಾಗಿರಿ
0: ಧೈರ್ಯವಾಗಿರಿ. ಸೊ ಇನ್ನೊಂದು ಯೋಚನೆ ಮಾಡ್ಬೇಕು ನಾವು, ಇವಾಗ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಿದೆ ಅಂದ ತಕ್ಷಣ ನನ್ನ ಹತ್ರ 0% ಬ್ಲಾಕೇಜ್ ಅಂತ ಬಿಟ್ಟು ಇಲ್ಲೇ ಇಲ್ಲ,
1: ಇಲ್ಲ ಬ್ಲಾಕೇಜ್ ಇದ್ದೇ
0: ಇರ್ತದೆ. ಮಾನವನ ದೇಹದಲ್ಲಿ 10-20-30 ಹಿಡಿದು 70% ತನಕ ಬ್ಲಾಕೇಜ್ ಇದ್ದೇ ಇರಬಹುದು.
1: 70 ಆಚೆ ಹೋದ್ರೆ ಸಮಸ್ಯೆ ತುಂಬಾ ಗಂಭೀರ,
0: ಸಮಸ್ಯೆಗೆ ಗಂಭೀರ. ಅವಾಗ ನೀವು ಚಿಕಿತ್ಸೆ ಅದ ತಕ್ಕನಾಗಿ ಚಿಕಿತ್ಸೆ
1: ತಗೋಬೇಕು. ಬಹಳ ಸಂತೋಷ ಆಯ್ತು ಅಂದ್ರೆ ತಾವು ಹೇಳಿದ್ದು ವಿವರಣೆ ಕೊಟ್ಟಿದ್ದು ಬಹಳ ಖುಷಿ ಆಯ್ತು. ಯಾಕಂದ್ರೆ ಹೃದಯ ತುಂಬಾ ಸಂಕೀರ್ಣವಾದಂತಹ ಅಂಗ, ಅದನ್ನ ಅಷ್ಟು ಸುಲಭದಲ್ಲಿ ತಾವು ಹೇಳಿದಿರಿ. ಈ ನಮ್ಮ ಕಾರ್ಯಕ್ರಮವನ್ನ ಪ್ರಸಾರ ಆಗ್ತಾ ಇರೋ ಸಂದರ್ಭದಲ್ಲಿ ಕೇಳೋದು ಒಂದಾದ್ರೆ, ಇದನ್ನ ನಾವು ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ಆವಾಗಲೂ ಕೂಡ ಏನು ಹೇಳಿದ್ದಾರೆ ವೈದ್ಯರು ಅಂತ ಅನ್ನೋದನ್ನ ಕೇಳ್ಕೋಬೇಕು. ಇದು ಒಂದೇ ಕಾರ್ಯಕ್ರಮ ಅಂತಲ್ಲ, ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ರೀತಿ ನಾವು ಅಪ್ಲೋಡ್ ಆಗ್ತದೆ. ಆ ಕಾರ್ಯಕ್ರಮಗಳನ್ನು ಕೇಳ್ಬೋದು ಫೇಸ್ಬುಕ್ಕು, ಟ್ವಿಟರ್, ಯೂಟ್ಯೂಬ್ ಎಲ್ಲ ಕಡೆಯೂ ಕೂಡ ನಮ್ಮ ಕಾರ್ಯಕ್ರಮಗಳು ಅಪ್ಲೋಡ್ ಆಗಿರ್ತದೆ, ಇರುತ್ತೆ, ದಯವಿಟ್ಟು ಕೇಳಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಣ ಸರ್. ಇನ್ನು ಮುಖ್ಯವಾಗಿ ಕೊನೆಯಲ್ಲಿ ತಾವು ಏನು ಈ ಪರೀಕ್ಷೆಗಳ ಮಹತ್ವ ಎಷ್ಟು ಮುಖ್ಯ ಅಂತ ಅನ್ನೋದನ್ನ ಹೇಳ್ತೀರಾ?
0: ಓಕೆ, ಸೊ ಇಲ್ಲಿವರೆಗೂ ನಾವು ಟೆಸ್ಟ್ ಮಾಡಿದ್ದು ರಕ್ತನಾಳದ್ದಾಯ್ತು, ಇವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಒಂದಿದೆ. ಎಲೆಕ್ಟ್ರಿಕ್

ಎಲೆಕ್ಟ್ರಿಕಲ್ ಆಕ್ಟಿವಿಟಿನೇ ಬೇರೆ, ಅದನ್ನ ಈ ಸೀಜನ್ನಲ್ಲಿ ನಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಇನ್ನೊಂದು ಕೇಳುಗರಲ್ಲಿ ಇನ್ನೊಂದು ನಾನು ಮನವಿ ಏನ್ ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಹಾರ್ಟ್ ಅಟ್ಯಾಕ್ ಅಂದಾಗ ಅದು ರಕ್ತನಾಳದ ಬ್ಲಾಕೇಜ್ ಇಂದ ಸಡನ್ ಡೆತ್ ಅಂತೀವಿ, ಸಡನ್ ಆಗಿ ಸಾವಾಗೋದು ಎಲ್ಲದನ್ನು ಬ್ಲಾಕೇಜ್ ಇಂದ ಅಂತ ಅಲ್ಲ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಏನು ಅಬ್ನಾರ್ಮಲ್ ಆಗುತ್ತಲ್ಲ ಅದ್ರ ತೊಂದರೆಯಿಂದ ಸಡನ್ ಆಗಿ ನಾವು ಸಾಯೋದು. ಹೃದಯ ಸ್ತಬ್ಧವಾಗೋದು, ಹೃದಯ ಕಂಪನ ಅಥವಾ ಸ್ತಬ್ಧವಾಗೋದು, ಇವೆರಡು

0: ಅಬ್ನಾರ್ಮಲ್ ಆಗುತ್ತಲ್ಲ, ಅದ್ರ ತೊಂದರೆಯಿಂದ ಸಡನ್ ಆಗಿ ನಾವು ಸಾಯೋದು. ಹೃದಯ ಸ್ತಬ್ಧವಾಗೋದು, ಹೃದಯ ಕಂಪನ ಅಥವಾ ಸ್ತಬ್ಧವಾಗೋದು, ಇವೆರಡಕ್ಕೂ ಒಂದು ಕಾರಣ ಬ್ಲಾಕೇಜು. ಬ್ಲಾಕೇಜ್ ಇಲ್ದೇನೂ ಸಹ ನಿಮಗೆ ಇವೆರಡೂ ಆಗಬಹುದು.
1: ಅದಕ್ಕೆ ಹೇಳ್ತಾರಲ್ಲ ಎಷ್ಟೋ ಸಲ, ಏನು ಗೊತ್ತೇ ಆಗಲಿಲ್ಲರಿ, ಎಲ್ಲವೂ ಚೆನ್ನಾಗೇ ಇತ್ತು, ಬಹಳ ಆರೋಗ್ಯವಾಗಿ ಇದ್ರು, ಬಟ್ ಕಾರಣಗಳು ಇನ್ನೂ ಬೇರೆ ಇರ್ತವೆ.
0: ಕರೆಕ್ಟ್.
1: ಅದು ವೈದ್ಯರಿಗೆ ಗೊತ್ತಾಗತ್ತೆ ಯಾವ ಕಾರಣದಿಂದ ಇವರು ತೀರ್ ಹೋದ್ರು ಅಂತಂತ ಹೇಳಿ.
0: ಹೌದು. ಸೊ ನಾರ್ಮಲ್ ಆಗಿತ್ತು ಅಂದ ತಕ್ಷಣನೆ ಹೃದಯದ ಕಂಪನ ಅಥವಾ ಹೃದಯ ಸ್ತಬ್ಧ ಆಗೋದು ಅದನ್ನ ತಡಿಬಹುದು ಅಂತನೂ ಏನಿಲ್ಲ. ಅದಕ್ಕಿನ ಇನ್ನೊಂದು ಟೆಸ್ಟ್
1: ಇದೆ.
0: ಹೌದು. ಸೊ ಪ್ಲಸ್ ಕೊನೆಯದಾಗಿ ನಾನು ನಮ್ಮ ಕೇಳುಗರಲ್ಲಿ ಏನು ಹೇಳ್ಕೊತೀನಿ ಅಂತಂದ್ರೆ, ಇದೊಂದು ಯೋಚನೆ ಮಾಡಿ. ಇವಾಗ ನಾವು ಏನೇ ಒಂದು ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ಅದು ಇವತ್ತಿನ ದಿನ, ಇವತ್ತಿನ ಹಂತದ
1: ಹಂತಕ್ಕೆ ಮಾತ್ರ,
0: ಇದ ಹಂತಕ್ಕೆ ಮಾತ್ರ.
1: ಸರಿ.
0: ನಾವು ಎಲ್ಲ ಕಲೆ ಹಾಕದಾಗ,
1: ಒಂದ್ ವರ್ಷ ಹಿಂದೆ ಮಾಡಿಸಿದೀವಿ ಅವಾಗ ಚೆನ್ನಾಗಿತ್ತು ಅಂದ್ರೆ ಈಗಲೂ ಚೆನ್ನಾಗಿರ್ತೀರಿ ಅಂತ ಹೇಳಕ್
0: ಅಲ್ಲ, ಅದೊಂದನ್ನು ನಾವು ಗಮನದಲ್ಲಿಟ್ಕೊಂಡಿರ್ಬೇಕು. ಹಾಗಾಗಿ ನಾವು ಪರೀಕ್ಷೆಗಳು ಮಾಡಬೇಕಾದ್ರೆ ಆ ವಿಷಯಕ್ಕೆ ತಕ್ಕಂತೆ, ತೊಂದರೆಗೆ ತಕ್ಕಂತೆ ಪರೀಕ್ಷೆ ಮಾಡಿದ್ರೇನೆ ಅದರದ ಲಾಭ ಇದೆ.
1: ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಹೃದಯದ ಮಾತು ಅಂತ ಅನ್ಬೋದು. ಈಗ ಬಹಳ ಹೃದಯಕ್ಕೆ ತಟ್ಟೋ ಹಾಗೆ ತಾವು ಮಾತಾಡಿದ್ದೀರಿ. ಈ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಈ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದು ಇಂದಿನ ಆರೋಗ್ಯ ಸಂಚಿಕೆ.

ಇದು ಆಕಾಶವಾಣಿ ಬೆಂಗಳೂರು. ಈಗ ಕಾರ್ಯಕ್ರಮ ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಮದರಂಗಿ ಚಿತ್ರಕ್ಕೋಸ್ಕರ ದಿವ್ಯಾ ರಾಘವನ್ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಿ. ಅರಸು ಅಂತಾರೆ ಅವರ ಗೀತೆಗೆ ಅನೂಪ್ ಶಿಳೀನ್ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಮರ್ಡರ್ ಚಿತ್ರದ್ದು. ಅಲಿಶಾ ಚಿನಾಯಿ ಗೀತೆ ಹಾಡಿದ್ದಾರೆ. ರಾಹತ್ ಇಂದೋರಿ ಅವರ ಗೀತೆಗೆ ಅನು ಮಲಿಕ್ ಸಂಗೀತ ನೀಡಿದ್ದಾರೆ.

ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿದ ಜುಬೈದಾ ಚಿತ್ರದ ಗೀತೆಯನ್ನು ಕೇಳಿದೆ. ಸೋನು ನಿಗಮ್ ಅವರು ಹಾಡಿರುವ ಪಯಣ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಗೀತೆ ಬರೆದಿದ್ದಾರೆ, ಸಂಗೀತ ಬಿ ಹರಿಕೃಷ್ಣ ಅವರದು.